ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 8ನೇ ದಿನ, ಅಂದರೆ 2026ನೇ ಇಸವಿ, ಜೂನ್ ತಿಂಗಳ 29ನೇ ತಾರೀಕು. ಈಗ ಸಮಯ ಸರಿಯಾಗಿ 5:58:45. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯ್ಕ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

0: defensive resilience to defeat England 3-2 in the penalty shootout after a hard-fought nil draw in the reverse fixture of the FIH Hockey Pro League in London yesterday. And that is the end of this news bulletin.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಮೊದಲಿಗೆ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ಶ್ಯಾಮಸುಂದರದಾಸರ ರಚನೆ ಎಂದು ಕಾಂಬೆನೋ ನಂದಗೋಪನ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ.
1: ಭಗವಾನ್ ವೇದವ್ಯಾಸರಿಂದ ರಚಿತವಾದ ಮಹಾಭಾರತದಲ್ಲಿ ಬರುವ ಪಾತ್ರಗಳಲ್ಲಿ ದುರ್ಯೋಧನನ ತಮ್ಮನಾದ ವಿಕರ್ಣನೂ ಒಬ್ಬ. ತುಂಬ ವಿಶಿಷ್ಟ ವ್ಯಕ್ತಿತ್ವ. ವ್ಯಾಸಪ್ರತಿಭೆಯ ಶ್ರೇಷ್ಠತೆ ಅದು. ಭಾರತದ ಯಾವ ಪಾತ್ರವೂ ಒಂದರಂತೆ ಒಂದಿಲ್ಲ ನೋಡಿ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಶಂತನು, ದ್ರೌಪದಿ, ಸುಭದ್ರೆ, ಅಭಿಮನ್ಯು, ದುರ್ಯೋಧನ, ಕುಂತಿ, ಧರ್ಮರಾಜ, ಅರ್ಜುನ, ಎಲ್ಲ ಬೇರೆ ಬೇರೆ. ಎಲ್ಲ ಪಾತ್ರಗಳು ಸ್ವಯಂ ಮಹಾಕಾವ್ಯಗಳೇ ಮತ್ತು ಮಹಾಸಂದೇಶಗಳೇ ಆಗಿವೆ. ಸತ್ಯವತಿಯ ತಂದೆ ಒಬ್ಬ ದಾಸರಾಜ, ಒಂದೆರಡು ಕಡೆ ಮಾತ್ರ ಕಾಣುವ ವಿರಾಟ, ಮುಖ್ಯವಾಗಿ ಒಂದೇ ದೃಶ್ಯನಿಂದ ಪ್ರಸಿದ್ಧನಾದ ಈ ವಿಕರ್ಣ, ಒಂದು ಪರ್ವದಲ್ಲಿ ಮಾತ್ರ ಬರುವ ಕೀಚಕ, ಮೂರು ನಾಲ್ಕು ಶ್ಲೋಕಗಳಲ್ಲಿ ಕಾಣುವ ಕೋಟಿಕಾಸ್ಯ, ಚಿತ್ರಸೇನ, ಇನ್ನೆಷ್ಟೋ ಪಾತ್ರಗಳು. ಹಾಗಾಗಿ ರಾಮಾಯಣದಂತೆ ಮಹಾಭಾರತವು ಕವಿಗಳಿಗೆ ಆಕರವೂ ಆಶ್ರಯವೂ ಆಗಿದೆ. ವಿಕರ್ಣನ ಪಾತ್ರ ಇಂತಹ ಒಂದು ಉಜ್ವಲವಾದ ಆದರೆ ಅಲಕ್ಷಕ ಒಳಗಾದ ಅದ್ಭುತ ವ್ಯಕ್ತಿತ್ವ. ಸಂದರ್ಭ ಹೀಗಿದೆ. ತನ್ನನ್ನು ದ್ಯೂತದಲ್ಲಿ ತನ್ನ ಶರೀರವನ್ನೇ ಸೋತು ಸಂಪತ್ತನ್ನೂ ಸೋತ ಧರ್ಮರಾಜ ಒಂದು ರೀತಿಯಲ್ಲಿ ತನ್ನ ಶರೀರದ ಮೇಲೆ ಅಧಿಕಾರವನ್ನು ಕಳೆದುಕೊಂಡು ಇದ್ದ ಸಂದರ್ಭದಲ್ಲಿ ಐವರ ಪತ್ನಿಯಾಗಿದ್ದು ಮಹಾರಾಜನಾಗಿ ಮುಖ್ಯವಾಗಿ ಧರ್ಮರಾಜನ ಪತ್ನಿಯಾದ ದ್ರೌಪದಿಯನ್ನು ಆಟವಾಗಿ ಒಡ್ಡುತ್ತಾನೆ. ಎಲ್ಲ ದ್ಯೂತದವರಂತೆ, ಎಲ್ಲ ಜೂಜುಗಾರರಂತೆ ಒಂದು ಆಟದಲ್ಲಿ ಎಲ್ಲವನ್ನೂ ಗೆಲ್ಲುವ ಪ್ರಯತ್ನ. ಆಗ ಬರುವ ಪ್ರಶ್ನೆ ಸಭೆಯಲ್ಲಿ ಚರ್ಚಿತವಾಗುತ್ತದೆ. ದ್ರೌಪದಿಯನ್ನು ಅಂದರೆ ಹೆಂಡತಿಯನ್ನು ಒಡ್ಡಿದ್ದು ಸರಿಯೇ? ಸಂಪತ್ತಾಗಿ ಒಡ್ಡಿದರೂ ತನ್ನನ್ನೇ ತಾನು ಸೋತ ಮೇಲೆ ಹೆಂಡತಿಯನ್ನು ಒಡ್ಡುವುದು ಹೇಗೆ? ಇದು ಪ್ರಶ್ನೆ. ಪಾಂಡವರು ಧರ್ಮದ ಬಂಧನದಿಂದ ಮೌನವಾಗಿದ್ದಾರೆ. ಸಭೆಯಲ್ಲಿದ್ದ ಹಿರಿಯರಾದ ಧೃತರಾಷ್ಟ್ರ, ಗಾಂಧಾರಿ, ಭೀಷ್ಮ, ದ್ರೋಣ, ಅನೇಕ ರಾಜರು ಎಲ್ಲರೂ ಅಸಹಾಯಕತೆಯಿಂದಲೂ, ಅಜ್ಞಾನದಿಂದಲೂ, ದುರ್ಯೋಧನನ ದರ್ಪದ ಹೆದರಿಕೆಯಿಂದಲೂ ಮೌನವಾಗಿದ್ದಾರೆ. ಭೀಷ್ಮರು ತಾಂತ್ರಿಕ ಪ್ರಶ್ನೆಯನ್ನು ಮುಂದೊಡ್ಡುತ್ತಾರೆ. ಏನೆಂದರೆ, ಧರ್ಮರಾಜನಿಗೆ ಹಕ್ಕಿಲ್ಲ ಎಂದರೆ ಅದು ಸಮಸ್ಯೆ ಆಗುತ್ತದೆ. ಹಕ್ಕು ಇದೆ ಎಂದರೂ ಸಮಸ್ಯೆ ಇದೆ. ಗಂಡ ಹೆಂಡತಿಯ ಸಂಬಂಧ ಮತ್ತು ಹಕ್ಕುಗಳ ವಿಚಾರ ಬಹಳ ಸೂಕ್ಷ್ಮವಾದದ್ದು. ನೀನು ಧರ್ಮರಾಜನನ್ನೇ ಕೇಳು ಎಂದು ದ್ರೌಪದಿಗೆ ಹೇಳುತ್ತಾನೆ. ಇದು ಶಾಸ್ತ್ರದ ಸೂಕ್ಷ್ಮ ಹೌದಾದರೂ ಪರ್ಯಾಯವಾಗಿ ಅನ್ಯಾಯಕ್ಕೆ ಬೆಂಬಲವಾಗುತ್ತದೆ. ಈ ಸಂದರ್ಭದಲ್ಲಿ ನಿರ್ಭೀತಿಯಿಂದ ಎದ್ದು ನಿಂತು ಸಿಡಿದು ಮಾತನಾಡಿದ ದುರ್ಯೋಧನನ ತಮ್ಮ ವಿಕರ್ಣ ಚಿಂತಕರಿಗೆ, ವಾದಿಗಳಿಗೆ, ನ್ಯಾಯಕ್ಕೆ, ಜನಪ್ರತಿನಿಧಿ ಪಾರ್ಲಿಮೆಂಟ್ ಅಸೆಂಬ್ಲಿಗಳಿಗೆ, ವಿದ್ವತ್ ಸಭೆಗಳಿಗೆ ಆದರ್ಶಪ್ರಾಯನಾದ ಪ್ರಚಂಡ ಭಿನ್ನಮತೀಯ. ಗೆದ್ದವನ ಬಾಲ ಹಿಡಿಯುವ ಸ್ವಭಾವದ ಜಗತ್ತು, ನ್ಯಾಯದೃಷ್ಟಿಯಿಲ್ಲದೆ ದುರ್ಯೋಧನ, ಅವನ ಅಬ್ಬರ, ಪರಮದುಷ್ಟನಾದ ಶಕುನಿಯ ಬೆಂಬಲ, ಇದರ ಮಧ್ಯದಲ್ಲಿ ಮೂಕರಾಗಿದ್ದ ಸಭೆಯ ಅಂತಃಸಾಕ್ಷಿ ಎಂಬಂತೆ ವಿಕರ್ಣ, ಇಟ್ ಈಸ್ ಎ ಕ್ರೈಮ್ ವೆನ್ ಯು ಶುಡ್ ಸ್ಪೀಕ್ ಬಟ್ ಯು ಡೋಂಟ್ ಸ್ಪೀಕ್ ಎಂಬಂತೆ ಮಾತನಾಡುತ್ತಾನೆ. ಧರ್ಮರಾಜನು ಒತ್ತಡಕ್ಕೆ ಒಳಗಾಗಿ ಅದರ ಅಡಿಯಲ್ಲಿ ನಿರ್ಧಾರ ಕೈಗೊಂಡಿದ್ದಾನೆ. ಅಂಥವನ ಒಪ್ಪಂದ ಸಿಂಧುವಲ್ಲ, ದ್ಯೂತವ್ಯಸನಿ, ಮದ್ಯಪಾಯಿ, ಭ್ರಾಂತ ಮೊದಲಾದವರು ಕೈಕೊಂಡ ನಿರ್ಣಯ ಸಿಂಧುವಲ್ಲ, ನಲ್ ಆ್ಯಂಡ್ ವಾಯ್ಡ್ ಎಂಬಂತೆ ಇರುತ್ತದೆ. ಧರ್ಮರಾಜ ಒಡ್ಡಿದ್ದು, ದುರ್ಯೋಧನ ಗೆದ್ದದ್ದು ಪರಮ ಅನ್ಯಾಯ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ದೊಡ್ಡ ಅಪಾಯವನ್ನು, ರಿಸ್ಕ್ ಎದುರುಹಾಕಿಕೊಂಡು ಮಾತನಾಡಿದ್ದಾನೆ. ಈ ಮಾತು ನಡೆಯುವುದಿಲ್ಲ, ಅದು ಬೇರೆ ವಿಷಯ. ದುರ್ಯೋಧನನು ಉಳಿದವರು ಅವನ ಬಾಯಿ ಮುಚ್ಚಿಸುತ್ತಾರೆ. ಆದರೆ ವ್ಯಾಸರು ಮಹಾಪಾತ್ರಕ್ಕೆ ದೊಡ್ಡ ಕಾಣಿಕೆ ಕೊಟ್ಟದ್ದು ಮುಂದೆ ಗೊತ್ತಾಗುತ್ತದೆ. ಧೃತರಾಷ್ಟ್ರನ ನೂರು ಮಕ್ಕಳನ್ನು, ಕೌರವರನ್ನು ಕೊಲ್ಲುವ ಪ್ರತಿಜ್ಞೆ ಮಾಡಿದ ಭೀಮ ಮುಂದೆ ವಿಕರ್ಣನನ್ನು ಕೊಲ್ಲಲೇಬೇಕಷ್ಟೇ. ಆದರೆ ಭೀಮನಂತಹ ಭೀಮನು ಇದಕ್ಕಾಗಿ ಮರುಗಿದನಂತೆ, ಬೇಸರಪಟ್ಟನಂತೆ. ಇದು ಭೀಮನ ಹೃದಯ, ವಿಕರ್ಣನ ವ್ಯಕ್ತಿತ್ವದ ಅದ್ಭುತ ಚಿತ್ರಣ. ಆದುದರಿಂದಲೇ ವ್ಯಾಸರು ಕವಿ ಬ್ರಹ್ಮರೆನಿಸಿದ್ದಾರೆ.
0: ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗುರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ಚಿತ್ರಗೀತೆಗಳ ರಾಗರಂಜನೆ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ ಕಥೆ ವ್ಯೂಹ, ಪ್ರಸ್ತುತಿ ವಿಜಯಲಕ್ಷ್ಮಿ ಶಾನ್ಭಾಗ್, ಬಳಿಕ ಜನಪದ ಗೀತೆ, 11:30 ಶಾಸ್ತ್ರೀಯ ಸಂಗೀತ, ಬಾಂಬೆ ಎಸ್ ಜಯಶ್ರೀ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ ಅವರಿಂದ ಸ್ವರಚಿತ ಕವನ ವಾಚನ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ, ಸ್ವಾಮಿ ವಿವೇಕಾನಂದರು ಹಾಗೂ ಯೋಗ, ಈ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿ ಪಥ, ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 1:20 ಸ್ವರಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 23ನೆಯ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಗೀತಾ ವಿ ಮೈಂದನ್ ವಿಜಯ್. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಹಿಂದಿ ಪಾಠ. ಗುರುಗಳು ವಂದನಾ ಜಡಾಲ್, ವಿದ್ಯಾರ್ಥಿಗಳು ಆಹ್ನ್ಯಾ ಶೆಟ್ಟಿ ಮತ್ತು ಭಾವಿಕಾ ಅಗರ್ವಾಲ್. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿ ರಂಗ. ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಯುವವಾಣಿ. ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ಬಳಿಕ ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ನಂತರ ಸಾನ್ನಿಧ್ಯ ಅವರಿಂದ ದಾಸಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು ಈ ಕುರಿತು ಭಾಷಣ. 8:30ಕ್ಕೆ ತುಳು ಕಾರ್ಯಕ್ರಮ, ಸುಭಾಷ್ ಚಂದ್ರ ಕಣ್ವತೀರ್ಥ ಅವರಿಂದ ತುಳುನಾಡ ಅಡ್ಡೆಲು. 9:15ಕ್ಕೆ ಸ್ಪಾಟ್ಲೈಟ್, 9:30 ಹಾಗೂ 10:30ಕ್ಕೆ ಚಿತ್ರಗೀತೆಗಳು, 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಎಸ್ ಅರುಣಾಕುಮಾರಿ ಅವರ ವೀಣಾವಾದನ, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಈಗ ತತ್ವಪದವೊಂದನ್ನು ಕೇಳೋಣ. ರೇಣುಕಾ ನಾಕೋಡ್ ಹಾಡಿರುವ ಶಿಶುನಾಳ ಶರೀಫರ ರಚನೆ.

ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳ

0: ಕೇಳಬೇಕಾದ ವಯೋಮಿತಿ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕರ್.
1: ವಯೋಮಿತಿ ಎಲ್ಲ ಪಂಚಕರ್ಮಗಳಿಗೂ ಇದೆ. ಎಲ್ಲ ಪಂಚಕರ್ಮಗಳಿಗೂ ಸಹ ಒಂದು ಕಾಲಮಾನ ಇದೆ. ಅಂದರೆ ಶರೀರ ಒಂದು ಪಕ್ವ ಆಗಿರಬೇಕು. ಅದರಿಂದಾಗಿ ಹೆಚ್ಚಿನವು ನಾವು 12 ವರ್ಷ ಇಲ್ಲ 18 ವರ್ಷದ ನಂತರ ಮತ್ತು 60 ವರ್ಷದ ಒಳಗೆ. ಯಾಕಂದರೆ ಈ ಪಂಚಕರ್ಮಗಳು ಮಾಡುವಾಗ ಶರೀರಕ್ಕೆ ಒಂದು ಬಲ ಕೂಡ ಇರಬೇಕಾಗ್ತದೆ. ತೀರಾ ಬಲ ಇಲ್ಲದ ಶರೀರದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡಲಿಕ್ಕೆ ಹೋದರೆ ಅದರಿಂದ ನಷ್ಟವೇ ಜಾಸ್ತಿ ಹೊರತು ಪ್ರಯೋಜನ ಆಗಲಿಕ್ಕಿಲ್ಲ. ಆ ದೃಷ್ಟಿಯಲ್ಲಿ ಪಂಚಕರ್ಮವನ್ನು ಹೆಚ್ಚಾಗಿ 12 ರಿಂದ 60 ವಯಸ್ಸೊಳಗೆ ಇಲ್ಲ 18 ರಿಂದ 60 ವಯಸ್ಸೊಳಗೆ ಮತ್ತು ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕಂತ ಹೇಳಿದರೆ ಆ ವ್ಯಕ್ತಿಯ ಶರೀರ ಬಲವನ್ನು ನೋಡಿಕೊಂಡು ಯಾವ ಪಂಚಕರ್ಮವನ್ನು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಬರೀ ವಯೋಮಿತಿಯನ್ನು ಮಾತ್ರ ಅನುಸರಿಸಿ ನಾವು ಮಾಡಿದರೂ ಕೂಡ ತಪ್ಪಾಗ್ತದೆ. ಸಾಮಾನ್ಯ ಜನರು ಕೂಡ ಪಂಚಕರ್ಮ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ನೋಡಿ, ಬಟ್ಟೆ ನಾವು ಹಾಕ್ಕೊಳ್ತೇವೆ. ಕೆಲವೊಮ್ಮೆ ನಾವು ಹೋಗುವ ಜಾಗಗಳು ತುಂಬ ಕೊಳಕಾಗಿರುವಂಥ ಜಾಗಗಳಿರ್ಬೋದು. ಕೆಲವೊಮ್ಮೆ ನಾವು ಹೋಗುವ ಜಾಗಗಳು ಎ ಸಿ ಇರ್ಬೋದು, ಶುದ್ಧವಾಗಿರುವಂಥ ಜಾಗಗಳಿರ್ಬೋದು, ಎಲ್ಲ ಸ್ವಚ್ಛತೆ ಇರುವಂಥ ಜಾಗ ಇರ್ಬೋದು. ಆದರೆ ಒಂದು ಸಮಯದ ನಂತರ ನಮ್ಮ ಬಟ್ಟೆಯನ್ನು ನಾವು ತೊಳಿಲೇಬೇಕಲ್ವಾ? ಅದೇ ರೀತಿಯಲ್ಲಿ ನಾವು ಎಷ್ಟೇ ಪಥ್ಯ ಮಾಡಲಿ, ನಾವು ಎಷ್ಟೇ ಒಳ್ಳೆ ಗಾಳಿ ಸೇವಿಸಲಿ, ನೀರು ಸೇವಿಸಲಿ, ಆದರೆ ಕಾಲದಿಂದ ಕಾಲಕ್ಕೆ ಶರೀರದಲ್ಲಿ ಮಲಗಳು ಖಂಡಿತವಾಗಿ ಉತ್ಪತ್ತಿ ಆಗ್ತದೆ, ಅದು ಶೇಖರಣೆ ಕೂಡ ಆಗ್ತದೆ. ಆ ಶೇಖರಣೆ ಆದಂಥದ್ದನ್ನು ಹೊರತೆಗಿಬೇಕಂತ ಹೇಳಿದರೆ ಪಂಚಕರ್ಮಗಳು ವಿಧಾನ. ನಮ್ಮ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ಈ ಪಂಚಕರ್ಮಗಳು ಬೇರೆ ಬೇರೆ ಕಾಲದಲ್ಲಿ, ಕಾಲಮಾನದಲ್ಲಿ ಅಂತ ಹೇಳಿದರೆ ಬೇರೆ ಬೇರೆ ಋತುಗಳಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ವಮನ ಅಂತ ನಾವೇನು ಕರಿತೇವೆ ಅದನ್ನು ವಸಂತ ಋತುವಿನಲ್ಲಿ ಹೇಳ್ತಾರೆ. ಕಫದ ಶರೀರದಲ್ಲಿ ಹೆಚ್ಚಾದಾಗ ವಮನ ಮಾಡಿಸುವಂಥದ್ದು. ಶರದ್ ಋತುವಿನಲ್ಲಿ ವಿರೇಚನ ಮಾಡಿಸುವಂಥ, ಅಂದರೆ ಬೇದಿಯ ಮೂಲಕ ಶರೀರವನ್ನು ಶುದ್ಧಿ ಮಾಡುವಂಥದ್ದು. ಈ ರೀತಿ ಬೇರೆ ಬೇರೆ ಪಂಚಕರ್ಮಗಳಿಗೆ ಅದರದ್ದೇ ಆದ ಕಾಲಮಾನ ಇದೆ. ಇದು ಆರೋಗ್ಯವಂತರಲ್ಲಿ. ಇನ್ನು ರೋಗಿಗಳಲ್ಲಿ ತುರ್ತಾಗಿ ಬೇಕಾದಾಗ ಯಾವ ಪಂಚಕರ್ಮವನ್ನು ಎಲ್ಲಿ ಬೇಕೋ ಅಲ್ಲಿ ಮಾಡಬಹುದು, ಮಾಡಿಸಬಾರ್ದು ಅನ್ನುವಂಥದ್ದು ಕೂಡ ಇದೆ. ಯಾಕಂದರೆ ಕೆಲವರಿಗೆ ಕೆಲವು ಕಾಲಗಳಲ್ಲಿ ಕೆಲವು ಪ್ರಕೃತಿಯವರಿಗೆ ಈ ಪಂಚಕರ್ಮಗಳು ನಿಷಿದ್ಧ ಇರಬಹುದು. ಅಂಥೇಳಿದರೆ ಒಂದು ಮುಖ್ಯ ಕಾರಣ ನಾವು ಮಾನದಂಡ ಇಟ್ಕೊಳ್ಳುವಂಥದ್ದು ಅಂತ ಹೇಳಿದರೆ ಬಲದ ಮಾನದಂಡ. ಯಾಕಂದರೆ ಅವರು ಶರೀರ ಪಂಚಕರ್ಮವನ್ನು ಸಹಿಸಲಿಕ್ಕೆ ಸಾಧ್ಯ ಆಗಬೇಕು. ಅಂಥದ್ರಲ್ಲಿ ಮಾತ್ರ ನಾವು ಪಂಚಕರ್ಮಗಳನ್ನು ಖಂಡಿತವಾಗಿ ಉಪಯೋಗಿಸಬಹುದು. ಬಾಕಿ ಉಳಿದವರಲ್ಲಿ ಅದನ್ನು ಉಪಯೋಗಿಸೋದು ಸರಿಯಲ್ಲ. ಅದಲ್ಲದೆ ನಾನು ಹೇಳಿದಾಗೆ ಧಾತುಗಳಲ್ಲಿ ತುಂಬ ಬಲ ಕಡಿಮೆ ಇದ್ದರೆ, ವಯೋಮಿತಿ ಹೆಚ್ಚಿದ್ದರೆ ಅಥವಾ ವಯೋಮಿತಿ ಅತಿ ಕಡಿಮೆ ಇದ್ದರೆ ಇಂಥವರಲ್ಲೆಲ್ಲ ಕೂಡ ಪಂಚಕರ್ಮಗಳನ್ನು ನಾವು ನಿಷಿದ್ಧ ಅಂತ ಹೇಳ್ತೇವೆ. ಪಂಚಕರ್ಮಗಳನ್ನು ಮಾಡಲಿಕ್ಕೆ ಒಂದೇ ವಿಷಯ ಅಂತ ಹೇಳಿದರೆ ಅವರ ಬಲವನ್ನು ನೋಡಿಕೊಳ್ಬೇಕು. ಹಾಗೆ ನಮ್ಮ ಪಂಚಕರ್ಮದ ಏನು ತೀವ್ರತೆ ಇದೆ ಅದನ್ನು ನಾವು ಕಡಿತಗೊಳಿಸಬೇಕಾಗ್ತದೆ. ಯಾಕಂದರೆ ಪಂಚಕರ್ಮಗಳು ಮಾಡುವಾಗ ಎಲ್ಲರಲ್ಲಿ ಒಂದೇ ಪ್ರಮಾಣದಲ್ಲಿ ಔಷಧಿ ಕೊಡಬೇಕಾಗಿ ಬರೋದಿಲ್ಲ. ಹಾಗೆ ಒಂದೇ ಪ್ರಮಾಣದಲ್ಲಿ ವೇಗಗಳುಂಟು ಆಗಬೇಕಂತ ಇಲ್ಲ. ಅದರಿಂದಾಗಿ ಅದನ್ನು ಅವರ ಬಲಕ್ಕೆ ತಕ್ಕನಾಗಿ, ಅವರ ಅನಿವಾರ್ಯತೆಗೆ ತಕ್ಕನಾಗಿ ನಾವು ಮಾಡಬಹುದು. ಮತ್ತು ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳಬೇಕು ಅಂತ ಹೇಳಿದರೆ, ಪಂಚಕರ್ಮಗಳು ಅನ್ನುವಂಥದ್ದು ಸಾಮಾನ್ಯ ಜನರಿಗೆ ಕಾಣುವ ಹಾಗೆ, ನಾನು ಈಗ ಹೇಳಿದಾಗೆ ಬರೀ ಆ 5 ಚಿಕಿತ್ಸಾ ಕ್ರಮಗಳಲ್ಲ, ಅವರಿಗೆ ಕಾಣುವಂಥದ್ದು ಮಸಾಜ್ ಮಾಡುವಂಥದ್ದು, ಅಂದರೆ ಅಭ್ಯಂಗ ಅಂತ ನಾವೇನು ಕರಿತೇವೆ, ಮತ್ತು ಶಿರೋಧಾರ ಅಂತ. ಸಾಮಾನ್ಯವಾಗಿ ನೀವು ಹೊರಗಿನ ಸೆಂಟರ್ಗಳಲ್ಲಿ ನೋಡಿದರೆ ಬೋರ್ಡ್ನಲ್ಲಿ ಕಾಣೋದು ಏನಂತ ಹೇಳಿದರೆ, ಯಾರೊಬ್ಬರು ಮಲ್ಕೊಂಡಿರ್ತಾರೆ, ತಲೆ ಮೇಲೆ ಒಂದು ದಾರ ಬೀಳ್ತಾ ಇರ್ತದೆ, ಪಾತ್ರೆ ಇರ್ತದೆ, ಚಂದವಾದಂಥ ಪಾತ್ರೆ ಇರ್ತದೆ, ಇದೆಲ್ಲ ಒಂದು ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಅದರಿಂದ ಖಂಡಿತವಾಗಿ ಆರೋಗ್ಯಕ್ಕೆ ಪೂರಕವಾದಂತಹ ಪರಿಣಾಮಗಳಿದೆ. ಆದರೆ ಅದು ಮೂಲ ಪಂಚಕರ್ಮಗಳಲ್ಲ. ಆದರೆ ಅದೇ ರೀತಿಯಲ್ಲಿ ನಾವೀಗ ಷಷ್ಟಿಕಶಾಲಿ ಪಿಂಡಸ್ವೇದ ಅಂತ ಒಂದು ಮಾಡ್ತೇವೆ, ಒಂದು ರೀತಿಯ ಅನ್ನವನ್ನು ತಯಾರು ಮಾಡಿ ಅದರಿಂದ ಒಂದು ಗಂಟು ಕಟ್ಟಿ ಅದರಲ್ಲಿ ಮಸಾಜ್ ಮಾಡುವಂಥದ್ದು, ಮತ್ತು ಪತ್ರಪಿಂಡಸ್ವೇದ ಅಂತ ಮಾಡ್ತೇವೆ, ನೋವುಗಳಿದ್ದಾಗ ಒಂದು ರೀತಿಯ ಔಷಧಿಗಳಿಂದ ಮತ್ತು ಸೊಪ್ಪುಗಳಿಂದ ತಯಾರು ಮಾಡಿದಂಥ ಗಂಟಿನಲ್ಲಿ ಇಡೀ ಶರೀರಕ್ಕೆ ಅಭ್ಯಂಗ ಮಾಡುವಂಥದ್ದು. ಈ ರೀತಿ ಬೇರೆ ಬೇರೆ ಪಂಚಕರ್ಮಗಳು ಇದೆ. ಯಾಕಂದರೆ ಸಾಮಾನ್ಯ ಜನತೆಗೆ ನೋಡಿದಾಗ ನಾವು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ತೇವೆ ಅಂತ ಹೇಳಿದರೆ ಈ 5 ಯಾವ್ದಾರು ಒಂದಿರಬೇಕಂತಿಲ್ಲ, ಬೇರೆದ್ದು ಇರ್ಬೋದು. ಯಾಕಂದರೆ ಸುಲಭ ಆಗಲಿ ಅನ್ನುವ ದೃಷ್ಟಿಯಿಂದ ಮಾತ್ರ ಅದನ್ನು ಪಂಚಕರ್ಮಗಳಂತ ಕರೀತಾರೆ. ಆದರೆ ಅದು ಮೂಲವಾಗಿ ಹೇಳಬೇಕಂತ ಹೇಳಿದರೆ ಅದೊಂದು ಉಪಕರ್ಮಗಳು ಇಲ್ಲ ಪೂರ್ವಕರ್ಮಗಳು, ಅಂದರೆ ಚಿಕಿತ್ಸೆ ಮಾಡುವ ಮೊದಲು ಮಾಡುವಂಥದ್ದು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಲು ಬೇಕಾದ ವಯೋಮಿತಿ. ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
3: ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದ ವೃದ್ಧಿಯ ಜೊತೆ ಸಂಗ್ರಹಣದ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಉತ್ಪಾದನೆಯ 10% ಧಾನ್ಯ ಸಾಂಪ್ರದಾಯಿಕ ಹಾಗೂ ಅವೈಜ್ಞಾನಿಕ ಸಂಗ್ರಹಣೆಯಿಂದ ನಷ್ಟವಾಗುತ್ತಿದೆ. ಇಲಿಗಳಿಂದ ಆಗುವ ನಷ್ಟ ಜಾಸ್ತಿ. ಪೋಲಾಗುವ ಧಾನ್ಯಗಳನ್ನು ಉಳಿಸಿದರೆ ನಮ್ಮ ದೇಶದ ಜನತೆಗೆ ಸುಮಾರು 45

0: ದಿನಗಳವರೆಗೆ ಸಾಕಾಗುವಂತಹ ಆಹಾರವನ್ನು ನಾವು ಸಂಗ್ರಹಿಸಬಹುದು. ಆಹಾರ ಧಾನ್ಯಗಳನ್ನು ಆಹಾರ, ಬಿತ್ತನೆ ಮತ್ತು ಮಾರಾಟಕ್ಕಾಗಿ ಸಂಗ್ರಹಿಸಿ ಇಡುವುದು ಅನಿವಾರ್ಯ. ಧಾನ್ಯ ದಾಸ್ತಾನು ಕೀಟಗಳು, ನುಸಿಗಳು, ಇಲಿ ಹೆಗ್ಗಣಗಳು, ಬೂಸ್ಟ್ ಅಥವಾ ಶಿಲೀಂಧ್ರಗಳು, ಇತರ ಸೂಕ್ಷ್ಮಾಣುಜೀವಿಗಳು ಮತ್ತು ಪಕ್ಷಿಗಳಿಂದ ಹಾನಿಗೆ ಒಳಗಾಗುತ್ತವೆ. ತೇವಾಂಶ ಮತ್ತು ಉಷ್ಣಾಂಶಗಳ ವೈಪರೀತ್ಯ, ಸಾಗಾಣಿಕೆ, ನಿರ್ವಹಣೆ ಮತ್ತು ಸಂಸ್ಕರಣೆಯಲ್ಲಿ ಅನುಸರಿಸುವ ತಪ್ಪು ವಿಧಾನಗಳಿಂದ ಧಾನ್ಯಗಳು ಬಹಳಷ್ಟು ನಷ್ಟವಾಗುತ್ತವೆ. ಕೀಟಗಳಿಂದ ಸುಮಾರು 2.5%, ಇಲಿ ಹೆಗ್ಗಣಗಳಿಂದ 2.5%, ತೇವಾಂಶದಿಂದ 0.6%, ಪಕ್ಷಿಗಳಿಂದ 0.8%, ಹಾಗೆಯೇ ಸಾಗಾಣಿಕೆಯಿಂದ 0.15%, ಸಂಸ್ಕರಣೆಯಲ್ಲಿ ಸುಮಾರು 1%, ಹೀಗೆ ನಾವು ನಷ್ಟಗಳನ್ನು ಗುರುತಿಸುತ್ತೇವೆ. ಕೀಟಗಳು ಧಾನ್ಯಗಳನ್ನು ಭಕ್ಷಿಸುತ್ತಾ ಕಾಳನ್ನು ಕೊರೆದು ಬೀಜಾಂಕುರ ಭಾಗವನ್ನು ನಾಶಪಡಿಸುತ್ತವೆ. ಶಾಖೋತ್ಪತ್ತಿ ಮಾಡಿ ಸಂಗ್ರಹಿಸಿದ ಧಾನ್ಯವನ್ನು ಹಾಳುಗೆಡಹುತ್ತವೆ. ಎಲ್ಲ ಕೀಟಗಳು ಪ್ರೌಢ ಹಂತ ತಲುಪಲು ಮೊಟ್ಟೆ, ಮರಿಹುಳು, ಕೋಶಾವಸ್ಥೆಯನ್ನು ದಾಟಬೇಕಾಗುತ್ತದೆ. ಧಾನ್ಯದ ಜೊತೆ ಅವು ಕಣಜವನ್ನು ಪ್ರವೇಶಿಸಿದರೆ ಭತ್ತದ ಚಿಟ್ಟೆ, ಬೇಳೆಕಾಳು, ಧಾನ್ಯ ಕೆಡಲು ಕಣಜಗಳನ್ನು ಖಾಲಿ ಮಾಡಿದ ನಂತರ ಸಂಪೂರ್ಣವಾಗಿ ಸ್ವಚ್ಛಗೊಳಿಸದಿರುವುದು ಕೂಡ ಕಾರಣ. ಸಂಧಿಗೊಂದುಗಳಲ್ಲಿ ಇರುವಂತಹ ಬಿರುಕುಗಳಲ್ಲಿ ಹಳೆಯ ಧಾನ್ಯಗಳು ಉಳಿದಿರುತ್ತವೆ, ಅಲ್ಲಿ ಕೀಟಗಳು ಕೂಡ ಬದುಕಿ ಉಳಿಯುತ್ತವೆ. ಪ್ರಾಮುಖ್ಯವಾಗಿ ಇರುವಂತಹ ಕೀಟಗಳೆಂದರೆ ಅಕ್ಕಿ ಮೂತಿ ಹುಳು, ಬೇಳೆಕಾಳು ಕುಟ್ಟಿ ದುಂಬಿ, ಭತ್ತದ ಚಿಟ್ಟೆ ಮುಂತಾದವು, ಗರಗಸ ಹಲ್ಲಿನ ಹುಳು, ತುಕ್ಕುಗೆಂಪು ಹಿಟ್ಟಿನ ದುಂಬಿ ಮುಂತಾದವುಗಳು ಸಂಸ್ಕರಿಸಿದ ಧಾನ್ಯ ಹಾಗೂ ಹಿಟ್ಟಿನ ಪದಾರ್ಥಗಳನ್ನು ಹಾಳು ಮಾಡುತ್ತವೆ. ಸಾಮಾನ್ಯವಾಗಿ ಉಷ್ಣತೆ 25-35%, ಹಾಗೆ ತೇವಾಂಶ 65-70% ಇದ್ದಾಗ ಹೆಚ್ಚಿನ ಹಾನಿ ಕಂಡುಬರುತ್ತದೆ. ಶೇಖರಣೆಗೆ ಮೊದಲು ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸಿ ಸ್ವಚ್ಛಗೊಳಿಸಿ ಆರಲು ಬಿಡಬೇಕು. ಧಾನ್ಯಗಳಲ್ಲಿ ತೇವಾಂಶದ ಪ್ರಮಾಣ 10%ಕ್ಕಿಂತ ಕಡಿಮೆ ಇದ್ದಾಗ ಕೀಟಗಳ ಹಾವಳಿ ಸಾಮಾನ್ಯವಾಗಿ ಇರುವುದಿಲ್ಲ. ಧಾನ್ಯಗಳನ್ನು ಕಸಕಡ್ಡಿಗಳಿಂದ ಮುಕ್ತಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿ ಕೀಟದ ಬಾಧೆ ಬಹಳಷ್ಟು ಕಡಿಮೆ ಮಾಡಬಹುದು. ಧಾನ್ಯವನ್ನು ರೈತರು ಬಿಸಿಲಿನಲ್ಲಿ ಒಣಗಿಸುವುದು ಹಾಗೂ ಪ್ರೌಢ ಕೀಟಗಳನ್ನು ಬೇರ್ಪಡಿಸಿ ಶುಚಿಗೊಳಿಸುತ್ತಾರೆ. ಕೀಟಗಳ ಮೊಟ್ಟೆಗಳು, ಕ್ರಿಮಿಗಳು, ಮರಿಹುಳುಗಳು ಕೆಲವೊಮ್ಮೆ ಧಾನ್ಯದಲ್ಲಿ ಹುದುಗಿರುತ್ತವೆ. ಹಾಗಾಗಿ ಅವು ಮತ್ತೆ ಅಭಿವೃದ್ಧಿ ಹೊಂದುತ್ತವೆ. ದ್ವಿದಳ ಧಾನ್ಯಗಳಿಗೆ ಪ್ರತಿ ಕ್ವಿಂಟಾಲ್ಗೆ 500 ಗ್ರಾಂ ಖಾದ್ಯ ಎಣ್ಣೆ ಅಥವಾ ವನಸ್ಪತಿ ಎಣ್ಣೆಯನ್ನು ಬೆರೆಸುವುದರಿಂದ ಕೂಡ ಕೀಟಬಾಧೆಯನ್ನು ತಕ್ಕ ಮಟ್ಟಿಗೆ ತಡೆಗಟ್ಟಬಹುದು. ಎಣ್ಣೆ ಬೆರೆಸಿದಾಗ ಧಾನ್ಯದ ಮೇಲೆ ಕೀಟಗಳು ಮೊಟ್ಟೆ ಇಡುವುದು ಕಷ್ಟವಾಗುತ್ತದೆ. ದಾಸ್ತಾನು ಮಾಡುವ ಕಣಜಗಳು, ಸಾಗಾಣಿಕಾ ಮಾಧ್ಯಮಗಳು, ಸಂಗ್ರಹಣಾ ಸ್ಥಳಗಳು, ಇವುಗಳ ಪರಿಸರದ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಅವಶ್ಯಕ. ಧಾನ್ಯ ನೆಲ ಅಥವಾ ಗೋಡೆಯಿಂದ ತೇವಾಂಶವನ್ನು ಹೀರದಂತೆ ಎಚ್ಚರಿಕೆ ವಹಿಸಬೇಕು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ, ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
5: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

0: ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕಬಲಸ್ಯ ಅಥ ನೌಸೇನಾಬಲಸ್ಯ ದಲಾನಿ ಅಪಿ

0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಪ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಚಕ್ರವ್ಯೂಹ ಇದು, ಚಕ್ರವ್ಯೂಹ
6: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
7: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವೂ ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರ ಹಿತ, ಪರಿಸರ, ಆತ್ಮ ನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನು ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ನಿಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡು ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನು ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನ ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಮನ್ ಕಿ ಬಾತ್, ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ

0: ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17ರಷ್ಟು ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026ರ ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಗಂಟೆಗೆ.

ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ. ಮೊದಲಿಗೆ ಬಿ ರಾಜೇಶ್ ರಾವ್ ಹಾಡಿರುವ ವಸಂತ ಬನ್ನಾಡಿಯವರ ರಚನೆ ನೀ ನಡೆವ ಹಾದಿಯಲ್ಲಿ

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0 8 2 4 2 2 2 5 5 3 3.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ

0: ರಾಜ್ಯದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು. ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾಲಿಟೆಕ್ನಿಕ್ಗಳಲ್ಲಿ 3 ವರ್ಷ ಅವಧಿಯ ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸುಗಳ ಪ್ರಥಮ ವರ್ಷದ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 30 June 2026 ಆಗಿರುತ್ತದೆ. 2026-27 ಸಾಲಿನಲ್ಲಿ 2 ವರ್ಷಗಳ ಐಟಿಐ, ದ್ವಿತೀಯ ಪಿಯುಸಿ ವಿಜ್ಞಾನ, ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣ ಹೊಂದಿದ ವಿದ್ಯಾರ್ಥಿಗಳಿಗೆ July 10, 2026 ಒಳಗೆ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ಪ್ರವೇಶ ಪಡೆಯಲು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಪು ಇವರ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆಗಳು 97408-42743, 97314-56754 ಹಾಗೂ 9686557675 8050015592. ಪ್ರಕಟಣೆ ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ

0: ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ಧ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿಯವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾಕ್ಟರ್ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಿದೆ.

0: ಮಾಡಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ ಆರ್ಟಿಕಲ್ 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ಧ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನ ಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೋ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಹಾಡಿರುವ ಶ್ರೀ ವೇದವ್ಯಾಸರ ರಚನೆ. ಸಂಗೀತ ನೀಡಿದವರು ಹಂಸಲೇಖ.

ಕಳ್ಳ ಕುಳ್ಳ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಮತ್ತು ಎಚ್ ಕೃಷ್ಣಮೂರ್ತಿ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಭಾಗ್ಯವಂತರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರದ್ದೇ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗಟ್ಟಿಮೇಳ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ.
1: ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು. ಈಗ ಬಂತು ದಾರಿಗೆ.

ಸಿ ಅಶ್ವಥ್ ಸಂಗಡಿಗರೊಂದಿಗೆ ಹಾಡಿರುವ ಕರಿಯ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರುಕಿರಣ್.

ಕೆಳಗರೇ ಗಮನಿಸಿ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 12:30 ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 30 ಮಂಗಳವಾರ ಬೆಳಗ್ಗೆ 11:30 12:30

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿತ್ತು. ಕೊನೆಯದಾಗಿ ಕೇಳಿ ಗುರು ಕಿರಣ್ ಸಂಗೀತ ನೀಡಿ ಹಾಡಿರುವ ಖುಷಿ ಚಿತ್ರದ ಗೀತೆ, ರಚನೆ ಕವಿರಾಜ್ ಅವರದ್ದು.

ಗುರುಕಿರಣ್ ಮತ್ತು ಆರಾಧ್ಯ ಅವರು ಹಾಡಿರುವ ಖುಷಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಭಾವಗೀತೆಗಳು. ಮೊದಲಿಗೆ ಎಂ ಪ್ರಭಾಕರ್ ಹಾಡಿರುವ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಕಣ್ಗಳ ತೊಳೆ ಈ ಕೆಂಪಿನಲ್ಲಿ

ಎನ್ ಜೆ ರವಿಶೇಖರ್ ಮತ್ತು ಪಾವನಿ ಕಾಶಿನಾಥ್ ಹಾಡಿರುವ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಅವರ ರಚನೆ ಮಾತನಾಡುತ್ತಿವೆ ಬಣ್ಣಗಳು.

ಕೊನೆಯದಾಗಿ ಕೇಳಿ ಸಂಗೀತಾ ಬಾಲಚಂದ್ರ ಹಾಡಿರುವ ರಘುರಾಮರಾವ್ ಬೈಕಂಪಾಡಿ ಅವರ ರಚನೆ ಬಗೆಯ ಮೀರಿದ ಬೆರಗು.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕಾಬಿಲ್ ಚಿತ್ರಕ್ಕಾಗಿ ಜುಬಿನ್ ನೌಟಿಯಾಲ್ ಹಾಡಿರುವ ಕುಮಾರ್ ಅವರ ರಚನೆ, ಸಂಗೀತ ರಾಜೇಶ್ ರೋಷನ್.

0: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
2: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ಮುದ್ದೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
1: ಜೋಶ್

0: ಎದ್ದು. ಹೊಸ ಕಾರ್ಗೆ ಅಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೊಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
3: ಜೋಡಿ ಬ್ರೇಕರ್ಸ್ ಚಿತ್ರಕ್ಕಾಗಿ ಶಾದಾಬ್ ಫರೀದಿ ಮತ್ತು ಶ್ರದ್ಧಾ ಪಂಡಿತ್ ಹಾಡಿರುವ ಗೀತೆ. ಶಬ್ಬೀರ್ ಅಹಮದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಲೀಂ ಸುಲೇಮಾನ್.

0: ಔ.
1: ಬಪ್ಪಿ ಲಹರಿ ಸಂಗಡಿಗರೊಂದಿಗೆ ಹಾಡಿದ ಜಾಲಿ LLB ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ರಾಜ್ 3 ಚಿತ್ರದ ಗೀತೆ, ಹಾಡಿದ್ದಾರೆ ಜಾವೇದ್ ಅಲಿ. ದೇವೇಂದ್ರ ಸಿಂಗ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಶಿದ್ ಖಾನ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಹಿಂದಿ ಚಿತ್ರಗೀತೆಗಳ ಪ್ರಸಾರದಲ್ಲಿ ಕೊನೆಯದಾಗಿ ಕೇಳಿ ಹೇಟ್ ಸ್ಟೋರಿ 4 ಚಿತ್ರದ ಗೀತೆ. ಹಾಡಿದ್ದಾರೆ ಜುಬಿನ್ ನೌಟಿಯಾಲ್ ಮತ್ತು ನೀತಿ ಮೋಹನ್, ಮನೋಜ್ ಮುಂತಾಶೀರ್ ಹಾಗೂ ಸಂಜಯ್ ಗುಪ್ತ.

ಹಿಂದಿ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ, 10:30 ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಚುಬ್ಬಾ, ಅರೆ ಓ ಚುಬ್ಬಾ, ಅರೆ ಉಠ ಬೇಟಾ, ಬುಧವಾ ಉಠೋ ನಾ, ಬೋರ್ ಹೋ ಗಯಿ, ಮೈ ತಯಾರಿ ಕರ್ತಿ ಹೂ, ಚಲ್ಲೆ.
1: ಅರೆ ತೋ ಜಾನಾ ಹೀ ಪಡೆಗಾ, ತೂ ಮಾನೇಗಿ ನಹೀ?
0: ನಾ, ಮೈ ತೋ ನಾ ಮಾನೂ, ಚಲ್.
1: ಚಲ್, ತೇರಿ ಯಹೀ ಹಟ್ ಹೈ, ತೋ ಚಲ್, ಚಲ್ ಚುಬ್ಬಾ.
0: ಅರೆ ಕುಲ್ಹಾಡಿ ತೋ ಲೇ ಲೋ, ಪೇಡ್ ಕ್ಯಾ ಹಾಥೋ ಸೇ ಕಾಟೋಗೆ?
1: ಅರೆ ಹಾ, ವೋ ತೋ ಮೈ ಭೂಲ್ ಹಿ ಗಯಾ ಥಾ, ಆದತ್ ನಹೀ ಹೈ ನಾ.
0: ಆದತ್ ನಹೀ ಹೈ, ಯೇ ನಿಯತ್ ನಾ ಹೈ. ಚಲ್ ಚುಬ್ಬಾ, ವೋ ರಸ್ಸಿ ಉಠಾ, ಲಠೋ ಕೋ ಬಾಂಧನಾ ಭೀ ತೋ ಹೋಗಾ ನಾ.
2: ಅಚ್ಛಾ ಅಮ್ಮಾ.
0: ಅರೆ ಅಬ್ ಚಲೋ ಭೀ.
1: ಚಲೋ
2: ಚಲೋ.

ಮೊದಲನೇ ಸಂದೇಶ ಕಾಸರಗೋಡಿನಿಂದ ದಿನೇಶ್ ಅವರು. ಡಾಟರ್ ಆಫ್ ಪಾರ್ವತಮ್ಮ ಚಿತ್ರದಿಂದ ನೀಲಿ ಬಾನಿನಲ್ಲಿ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಈ ಹಾಡಿನ ಸಾಹಿತ್ಯ ತುಂಬಾನೇ ಚೆನ್ನಾಗಿದೆ ಎಂದಿದ್ದಾರೆ. ಮಿಥುನ್ ಮುಕುಂದನ್, ಈಶಾ ಸುಚಿ ಮತ್ತು ಮೃದುಲ್ಲಾಸ್ ಮುಕುಂದನ್ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಕಿರಣ್ ಕಾವೇರಪ್ಪ ಮತ್ತು ಸಂಗೀತ ಮೃದುನ್ ಮುಕುಂದನ್ ಅವರದು.

ಮುಂದೆ ರತ್ನಾಕರ ಜಯಲಕ್ಷ್ಮಿ ಮೋನಿಕಾ ಉಗ್ಗೆಲಬೆಟ್ಟು ಉಪ್ಪೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ಈ ದಿನ ನಾವು ಕೇಳಲು ಬಯಸುವ ಗೀತೆ ಕೃಷ್ಣ ರುಕ್ಮಿಣಿ ಚಿತ್ರದ ನಾಕಂಡೆ ನಿನ್ನ ಎಂಬ ಹಾಡು. ಈ ಹಾಡು ನಮಗೆ ಯಾಕೆ ಇಷ್ಟ ಅಂದರೆ ಅವನ ಕೊಳಲ ನಾದಕ್ಕೆ, ಅವಳ ಗೆಜ್ಜೆಯ ಕುಣಿತಕ್ಕೆ, ಮನದಲ್ಲಿ ಅರಳಿದ ಪ್ರೀತಿಗೆ, ಎರಡು ಜೋಡಿಗಳ ಮನ ಬಯಸುವ ಪ್ರೀತಿ ಈ ಹಾಡಿನಲ್ಲಿ ಮೂಡಿಬಂದಿದೆ. ಹಾಡು ತುಂಬಾ ಚೆನ್ನಾಗಿದೆ, ಅದಕ್ಕಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿಜಯರಾಮ್ ಅವರು ಹಾಡಿರುವ ದೊಡ್ಡರಂಗೇಗೌಡ ಅವರ ರಚನೆಗೆ ಸಂಗೀತ ಕೆ ವಿ ಮಹಾದೇವನ್ ಅವರದು.

ಸ್ವಾತಿಯವರು ಮಣ್ಣಗುಡ್ಡ ಮಂಗಳೂರಿನಿಂದ ಸಂದೇಶ ಕಳುಹಿಸಿದ್ದಾರೆ. ತಮ್ಮ ಪತಿದೇವರ ಹುಟ್ಟುಹಬ್ಬಕ್ಕಾಗಿ ಇಂದು ಪರಶುರಾಮ್ ಚಿತ್ರದ ನಗುನಗುತ್ತಾ ಬಾಳು ನೀನು ನೂರು ವರುಷ ಎಂಬ ಹಾಡನ್ನು ಪ್ರಸಾರ ಮಾಡಿ ಎಂದಿದ್ದಾರೆ. ಮೊದಲನೇದಾಗಿ ನಮ್ಮ ಕಡೆಯಿಂದಲೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಮತ್ತು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಹಾಡು ನಿಮಗಾಗಿ ಪ್ರಸಾರ ಮಾಡ್ತೇವೆ, ಕೇಳಿ.

ಮುಂದೆ ಬೀಡರ ಕಣ್ಣಪ್ಪ ಚಿತ್ರದಿಂದ ಶಿವಪ್ಪ ಕಾಯೋ ತಂದೆ ಎಂಬ ಹಾಡಿಗಾಗಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಗೋಡದಿಂದ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕಯ್ಯ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಇವರು ಈ ಹಾಡು ಯಾಕೆ ಇಷ್ಟ ಅಂತ ತಿಳಿಸಲಿಲ್ಲ. ಮುಂದಿನ ಸಂದೇಶದಲ್ಲಿ ನಿಮ್ಮ ಹಾಡು ನಿಮಗೆ ಯಾಕೆ ಇಷ್ಟ ಅಂತ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ, ಸಿ ಎಸ್ ಜಯರಾಮನ್ ಅವರು ಹಾಡಿರುವ ಎಸ್ ನಂಜಪ್ಪ ಅವರ ರಚನೆ, ಸಂಗೀತ ಆರ್ ಸುದರ್ಶನಂ ಅವರದು.

ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಿಂದ ಕಾಸನು ಬೀಸಿ ಎಂಬ ಹಾಡಿಗಾಗಿ ಸುದರ್ಶನ್ ಭರತ್ ನವಾಜ್ ಅವರು ಬಿಜಾಪುರದಿಂದ ಸಂದೇಶ ಕಳುಹಿಸಿದ್ದಾರೆ. ನಟ ಜೈ ಜಗದೀಶ್ ಅವರ ಹುಟ್ಟುಹಬ್ಬಕ್ಕಾಗಿ ಈ ಹಾಡನ್ನು ಕೋರಿದ್ದಾರೆ. ನಮ್ಮ ಕಡೆಯಿಂದಲೂ ನಟ ಜೈ ಜಗದೀಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈಗ ಕೇಳಿ ವಾಣಿ ಜಯರಾಮ್ ಅವರು ಹಾಡಿರುವ ಆದಿತ್ಯ ಅವರ ರಚನೆ, ಸಂಗೀತ ವಿಜಯ ಭಾಸ್ಕರ್ ಅವರದು.

ಮಹೇಶ್ ಹೊಸೂರು ಅವರು ಶಿಕಾರಿಪುರದಿಂದ ಸಂದೇಶ ಕಳುಹಿಸಿದ್ದಾರೆ. ಗಾಳಿಮಾತು ಚಿತ್ರದ ನಾನೇನು ನೀನೇನು ಎಂಬ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ. ಇವರು ಕೂಡ ನಟ ಜೈ ಜಗದೀಶ್ ಅವರ ಜನ್ಮದಿನಕ್ಕಾಗಿ ಈ ಹಾಡನ್ನು ಕೋರಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಮತ್ತು ಸಂಗೀತ ರಾಜನ್ ನಾಗೇಂದ್ರ ಅವರದು.

ಶ್ರೋತೃಗಳ ಎಸ್ಎಂಎಸ್ಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಕೆಎಂ ಜಿಷಾ ಮತ್ತು ಪದ್ಮನಾಭಗೌಡ.

0: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕತೆ ಹಾಗೂ ಜನಪದ ಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಕತೆ. ವ್ಯೂಹ ಬರೆದು ಪ್ರಸ್ತುತಪಡಿಸುವವರು ವಿಜಯಲಕ್ಷ್ಮಿ ಶಾನ್ಬಾಗ್.
1: ಕಥೆಯ ಶೀರ್ಷಿಕೆ ವ್ಯೂಹ. ಎಲ್ಲಿಂದಲೂ ಬೀಸಿ ಬಂದ ಗಾಳಿಗೆ ಅಂಗಳದಲ್ಲಿದ್ದ ಕಸಕಡ್ಡಿಗಳೆಲ್ಲ ಯದ್ವಾ ತದ್ವಾ ಹಾರತೊಡಗಿದವು. ಅಯ್ಯೋ, ಇದೆಂತ ಗಾಳಿಯಪ್ಪ ಎನ್ನುತ್ತಾ ಪಡಸಾಲೆಯಿಂದ ಕಿರುಜಗಲಿಗೆ ಬಂದ ಚಾರುವಿನ ತಲೆಬಾಚದೆ ಕೆದರಿದ ಕೂದಲೆಲ್ಲ ತರಗೆಲೆಯಂತೆ ಹಾರತೊಡಗಿದವು. ಅಂಗಳ ಗುಡಿಸುತ್ತಿದ್ದ ಅಮ್ಮು ಒಂದೇ ಸವನೆ ಗುಡಿಸಿದ ಕಡೆಗೆ ಹಾರಿ ಬರುತ್ತಿದ್ದ ಕಸಕಡ್ಡಿಗಳಿಂದಾಗಿ ಮುಂದೆ ಗುಡಿಸಲಾಗದೆ ಹಿಡಿಸೂಡಿ ಅತ್ತ ಬಿಸಾಡಿ, ಇತ್ತೆ ಆಪುಜಿ, ಈ ಗಾಳಿಗೆ ಹೇಗೆ ಗುಡಿಸೋದು ಹೇಳಿದತ್ತಿ ಎಂದು ನಗುವಿನ ಅಬ್ಬರವನ್ನೇ ಎಬ್ಬಿಸಿದಳು. ಅವಳ ಏರುಸ್ವರ ಕೇಳಿಯೇ ಮಾವ ಮನೆಯಲ್ಲಿಲ್ಲ ಎಂದು ಚಾರು ಅಂದಾಜು ಮಾಡಿದಳು. ಮಾವ ಮನೆಯಲ್ಲಿದ್ದರೆ ಅಮ್ಮುವಿನ ಸ್ವರ ಹೀಗೆ ಹೊರಗೆ ಬರಲಿಕ್ಕುಂಟಾ? ಅಮ್ಮುವೇನು, ಯಾವ ಕೆಲಸದವರಿಗೂ ಆಗ ಸ್ವರವೇ ಇರುವುದಿಲ್ಲ. ಮಾವ ಮನೆಯಲ್ಲಿದ್ದರೆ ಯಾರದ್ದೂ ಕುಶಾಲು ನಡೆಯುವಂತಿಲ್ಲ. ಹಾಗಂತ ಮಾವನೇನೂ ಹುಲಿಯಲ್ಲ. ಮನೆಯವರೊಂದಿಗೆ ಅವರು ಸಾಕಷ್ಟು ಆತ್ಮೀಯತೆಯಿಂದಲೇ ಇರುತ್ತಿದ್ದರು. ಚಾರು ಮೆಣಸಿನ ಮಜ್ಜಿಗೆ ತಾ, ಚಾ ಮಾಡಿತಾ, ಎಲೆ ಅಡಿಕೆ ಹರಿವಾಣತಾ ಎಂದೆಲ್ಲ ತಮ್ಮ ಕೆಲಸಕ್ಕೆ ಚಾರುವನ್ನೇ ಕರೆಯುತ್ತಿದ್ದರು. ಆದರೆ ಇತ್ತೀಚೆಗೆ ಮಾವ ತನ್ನೊಡನೆ ಮಾತನಾಡುವುದನ್ನೇ ಬಿಟ್ಟಿದ್ದಾರೆ ಎನಿಸಿತು ಚಾರುವಿಗೆ. ಕಂಡೂ ಕಾಣದ ಅಪರಾಧಿ ಪ್ರಜ್ಞೆ ಚಾರುವನ್ನು ಬಂಧಿಸುತ್ತಿತ್ತು. ಅಮ್ಮು ಹಿಡಿಸೂಡಿ ಕೈಗೆತ್ತಿಕೊಂಡು ಗುಡಿಸಲು ಪ್ರಾರಂಭಿಸುತ್ತಿದ್ದಂತೆ ಮತ್ತೆ ಬೀಸಿತು ಗಾಳಿ. ಈ ಗಾಳಿಯನ್ನು ನೋಡಿ ಚಾರುವಿಗೆ ತನ್ನ ತವರಿನ ನೆನಪಾಯಿತು. ಬಾಡದ ಕಡಲ ಕಿನಾರೆಯಲ್ಲಿ ನಡೆಯುವಾಗಲೂ ಇಂಥದೇ ಗಾಳಿ ಮುಖಕ್ಕೆ ರಾಚಿ ಕೂದಲು ಕಿತ್ತು ಹಾರಿಸುತ್ತಿತ್ತು. ಬಾಡ ಪುಟ್ಟ ಹಳ್ಳಿಯಾದರೂ ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಮಾತ್ರ ಅದ್ಭುತವಾಗಿತ್ತು. ಬಾಡದ ಕಡಲ ತಡಿಯಲ್ಲಿ ಕುಳಿತು ಸೂರ್ಯಾಸ್ತ ನೋಡುವುದೆಂದರೆ ಬದುಕಿನಲ್ಲಿ ಅದಕ್ಕಿಂತ ಆನಂದದ ಕ್ಷಣಗಳು ಬೇರೊಂದಿರಲಾರದು ಎಂದು ಎಷ್ಟೋ ಬಾರಿ ಚಾರುವಿಗೆ ಅನಿಸಿದ್ದಿತ್ತು. ಅಲ್ಲಿ ಗೋಕರ್ಣದ ಕಡಲಂತೆ ಜನರ ಗಿಜಿಗಿಜಿ ಇಲ್ಲ, ಕಾರವಾರದ ಬೇಲೆಯಂತೆ ಕೊಳೆತ ಮೀನಿನ ವಾಸನೆ ಇಲ್ಲ. ಯಾವ ಸಿನಿಮಾ ನಿರ್ದೇಶಕನ ದೃಷ್ಟಿಗೂ ಬೀಳದೆ ಪ್ರವಾಸಿಗರಿಂದಲೂ ದೂರ ಉಳಿದು ಉದ್ದಕ್ಕೂ ಶುಭ್ರ ಸುಂದರ ಮರಳ ರಾಶಿಯನ್ನು ಹಾಸಿಕೊಂಡು ತನ್ನ ಸಹಜ ಸೌಂದರ್ಯವನ್ನು ಉಳಿಸಿಕೊಂಡಿತ್ತು. ಯಾರು ಬೇಕಾದರೂ ತೆರೆಯನ್ನು ಬೆಂಬತ್ತಿ ಹೋಗಬಹುದಾದಷ್ಟು ಸುರಕ್ಷಿತ ಕಡಲು ಅದು. ಬಾಡದಂತಹ ಪುಟ್ಟ ಹಳ್ಳಿಗೆ ಇದೊಂದು ವರದಾನವೇನೋ ಎನಿಸಿತು ಚಾರುವಿಗೆ. ಗಾಳಿ ಕಡಿಮೆ ಆಗಿದ್ದರಿಂದ ಅಮ್ಮು ತನ್ನ ಗುಡಿಸುವ ಕೆಲಸವನ್ನು ಮೊದಲು ಪ್ರಾರಂಭಿಸಿದಲ್ಲಿಂದಲೇ ತೊಡಗಿದಳು. ಮೂಲೆಯಲ್ಲಿದ್ದ ಮಣ್ಣನ್ನೆಲ್ಲ ಕೆರೆದು ಕೆರೆದು ಗುಡಿಸಿ ತರಗೆನೆಯನ್ನೆಲ್ಲ ಒಂದೆಡೆ ರಾಶಿ ಹಾಕಿದಳು. ಇನ್ನು ಇದನ್ನೆಲ್ಲ ಬಚ್ಚಲ ಮನೆಗೆ ತುಂಬಿಸಿ ಬಿಡಬೇಡ ಮಾರಾಯ್ತಿ, ಹಟ್ಟಿಗೆ ಕೊಂಡು ಹೋಗಿ ಹಾಕು, ತೋಟಕ್ಕೆ ಗೊಬ್ಬರವಾದರೂ ಆದೀತು ಎಂದು ಚಾರು ತಾಕೀತು ಮಾಡಿದಾಗ, ಆವುದೆತ್ತಿ ಎಂದು ಅಮ್ಮು ತೆರೆಗೆಲೆಯನ್ನೆಲ್ಲ ಬುಟ್ಟಿಗೆ ಒತ್ತಿ ಒತ್ತಿ ತುಂಬಿಸಿ ತಲೆಗಿಟ್ಟುಕೊಂಡು ಹಟ್ಟಿ ಕಡೆಗೆ ನಡೆದಳು. ನಾಡಿದ್ದಿನಿಂದ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ

ಉತ್ಸವ ಪ್ರಾರಂಭವಾಗುತ್ತದೆ. ಅದಕ್ಕೆ ಮುನ್ನ ಮನೆಯನ್ನೆಲ್ಲ ಸಾರಿಸಿ ಗುಡಿಸಿ ತೊಳೆದು ಬಳಿದು ಸ್ವಚ್ಛಗೊಳಿಸಬೇಕು. ಯಾಕೆಂದರೆ ದೇವಸ್ಥಾನ ಬೇರೆಯಲ್ಲ, ಮನೆ ಬೇರೆಯಲ್ಲ. ಕುಟುಂಬದವರ ದೇವಸ್ಥಾನ ಮನೆ ಎದುರೇ ಇದೆ. ಚಾರುವಿನ ಮಾವನೇ ಅದರ ಮೊಕ್ತೇಸರರು. ಹಾಗಿರುವಾಗ ದೇವಸ್ಥಾನದಲ್ಲಿ ಎಷ್ಟೋ ವರ್ಷಗಳಿಗೊಮ್ಮೆ ಮಾಡುವ ಬ್ರಹ್ಮಕಲಶೋತ್ಸವ ಎಂದರೆ ಕೇಳಬೇಕೆ? ದೂರ ದೂರ್ನಲ್ಲಿದ್ದ ಅತ್ತಿಗೆಯಂದಿರು, ಅವರ ಮಕ್ಕಳು, ಭಾವಂದಿರು, ಚಿಕ್ಕಪ್ಪಂದಿರೆಲ್ಲ ಮನೆಗೆ ಬರುವ ಕಾಲ. ಅವರೆಲ್ಲ ಬಂದರೆ ಆ 16 ಅಂಕಣದ ಮನೆ ಗಲಗಲಾ ಎಂದು ಮದುವೆಯ ಸಂಭ್ರಮವೇ ತುಂಬಿಬಿಡುತ್ತಿತ್ತು. ಒಮ್ಮೆ ಚಾರುವಿಗೆ ಬಾಡದ ದೇವಸ್ಥಾನ ಕಣ್ಣೆದುರಿಗೆ ಬಂತು. ಆ ಊರಲ್ಲಿ ಹೆಂಗಸರು ಹೆಣ್ಣು ಮಕ್ಕಳಿಗೆಲ್ಲ ಹೊರಗೆ ಹೋಗಲು ಒಂದೇ ಒಂದು ಅವಕಾಶವಿರುವುದೆಂದರೆ ಅದು ದೇವಸ್ಥಾನಕ್ಕೆ ಹೋಗುವುದು. ಶುಕ್ರವಾರ ಮಂಗಳವಾರ ಬಂತೆಂದರೆ ದೇವಸ್ಥಾನಕ್ಕೆ ಹೋಗುವ ತಯಾರಿ ಹಿಂದಿನ ದಿನದಿಂದಲೇ ಪ್ರಾರಂಭವಾಗುತ್ತಿತ್ತು. ಗಿಡದಲ್ಲಿದ್ದ ಮಲ್ಲಿಗೆ ಮೊಗ್ಗು, ಗೆಂಟಿಗೆ, ಸೇವಂತಿಗೆ, ಜಾಜಿಯ ಸೀಸನ್ನಲ್ಲಿ ಜಾಜಿ, ಸುರಗಿ ಹೂಗಳನ್ನೆಲ್ಲ ಕೊಯ್ದು ಕಟ್ಟಿ ಇಟ್ಟುಕೊಳ್ಳುವುದು. ಯಾವ ಹೂವು ಸಿಗದಿದ್ದರೆ ಕೊನೆಗೆ ಸಂಜೆ ಮಲ್ಲಿಗೆಯ ಉದ್ದ ದಂಟನ್ನು ಜಡೆಯಂತೆ ಹೆಣೆದು ಕಟ್ಟಿ ತಲೆಯಲ್ಲಿ ಇಟ್ಟುಕೊಳ್ಳುವುದು. ಒಟ್ಟಾರೆ ದೇವಸ್ಥಾನಕ್ಕೆ ಹೋಗುವುದೆಂದರೆ ತಲೆ ತುಂಬ ಹೂವಿರಬೇಕು. ಬಾಡದ ಗ್ರಾಮ ದೇವತೆಯಾದ ಕಾಂಚಿಕಾಂಬಾ ದೇವಿ ಬೆಟ್ಟದ ಚಾಮುಂಡಿಯಂತೆ ಎತ್ತರದ ಬೆಟ್ಟದ ಮೇಲೆ ನಿಂತು ಬಿಟ್ಟಿದ್ದಾಳೆ. ದರ್ಶನ ಪಡೆಯಬೇಕಾದರೆ ಬೆಟ್ಟ ಏರಬೇಕು. ಬೆಟ್ಟ ಏರಿ ಕಷ್ಟಪಟ್ಟರೆ ಮಾತ್ರ ಭಕ್ತಿ ಬರುವುದು ಎಂದು ಅಪ್ಪಯ್ಯ ಹೇಳಿದ ಮಾತು ನೆನಪಾಯಿತು. ಬೆಟ್ಟದ ಮೆಟ್ಟಲುಗಳನ್ನೇರುವಾಗ ಪ್ರಾಯ ಆದವರು ಎದುಸಿರು ಬಿಡುತ್ತಿದ್ದರೆ ಚಾರುವಿನಂತಹ ಜಕ್ಕ ಜವಂತಿಯರು ಜಿಗಿದು ಹಾರಿ ಮೆಟ್ಟಿಲು ಹತ್ತಿ ಹೋಗುವ ಚಂದ ನೋಡಬೇಕು. ಮೇಲೆ ಭವ್ಯವಾಗಿ ಕಣ್ತೆರೆದು ನಿಂತ ಕಾಂಚಿಕಾಂಬೆಯ ದರ್ಶನವಾಗುತ್ತದೆ. ಆಯಾಸವೆಲ್ಲ ಮಾಯವಾದಂತೆ ಭಾಸವಾಗುತ್ತದೆ. ಹಿಂಬದಿಗೆ ಹೋಗಿ ನಿಂತು ಕೆಳಗೆ ನೋಡಿದರೆ ಬಂಡೆಗೆ ಅಪ್ಪಳಿಸುತ್ತ ಗಾಳಿಯಲ್ಲಿ 1000 ತುಂತುರು ಸೃಷ್ಟಿಸಿ ಗಂಭೀರವಾಗಿ ಬೋರ್ಗರೆಯುವ ಸಮುದ್ರ, ಹಿಂದೆಯೇ ರಭಸವಾಗಿ ಬೀಸಿ ಬರುವ ಕಡಲ ಗಾಳಿ ಚಮತ್ಕಾರದ ವಾತಾವರಣ ಸೃಷ್ಟಿಸುತ್ತಿತ್ತು. ಯಾವುದೋ ಗುಂಗಿನಲ್ಲಿ ಚಾರುವಿಗೆ ಬೆಳಿಗ್ಗೆ ದೋಸೆಗೆ ಇನ್ನೂ ಹಿಟ್ಟು ಕಡಿದಿಲ್ಲ ಎಂದು ನೆನಪಾಗಿ ಅಡಿಗೆ ಕೋಣೆಗೆ ನಡೆದಳು. ಅಲ್ಲಿ ಅತ್ತೆ ಆಗಲೇ ನೆನೆಸಿಟ್ಟ ಉದ್ದನ್ನು ತೊಳೆದು ಕಡೆಯುವ ಕಲ್ಲಿಗೆ ಹಾಕಿಯೂ ಆಗಿತ್ತು. ಹೇಳಿ ಅತ್ತೆ, ನಾನೇ ಕಡಿಯುತ್ತೇನೆ ಎನ್ನುತ್ತಾ ಚಾರು ಕುಳಿತು ಗುಂಡು ತಿರುಗಿಸತೊಡಗಿದಳು. ಇಲ್ಲಿ ಯಾವಾಗಲೂ ಬೆಳಿಗ್ಗೆ ತಿಂಡಿ ಎಂದರೆ ದೋಸೆಯೇ. ಎಲ್ಲಾದರೂ ಅಪರೂಪಕ್ಕೆ ಕೊಟ್ಟಿಗೆ ಮಾಡುವುದಿತ್ತು. ಕೊಟ್ಟಿಗೆ ಎಂದರೆ ಹಲಸಿನ ಎಲೆ ಅಥವಾ ಬಾಡಿಸಿದ ಬಾಳೆ ಎಲೆಯ ಮೂಡೆಯಲ್ಲಿ ಇಡ್ಲಿ ಹಿಟ್ಟನ್ನು ಹೊಯ್ದು ಹಬೆಯಲ್ಲಿ ಬೇಯಿಸುವ ಇಡ್ಲಿಯ ಇನ್ನೊಂದು ರೂಪ. ಎಲೆಯ ಪರಿಮಳದಿಂದಾಗಿ ಅದಕ್ಕೆ ವಿಶೇಷ ರುಚಿ. ಮಾವ ಕೊಟ್ಟಿಗೆಯನ್ನು ತೆಂಗಿನೆಣ್ಣೆ ಮೆಣಸುಕಾಯಿ ಪದಾರ್ಥ ಹಾಕಿ ತಿನ್ನುವ ಚಂದ ನೋಡುವಾಗಲೆಲ್ಲ ಚಾರುವಿಗೆ ತನ್ನ ತಮ್ಮ ರಾಮುವಿನ ನೆನಪಾಗುತ್ತಿತ್ತು. ರಾಮು ಬಟ್ಟಲಿಟ್ಟು ಕೂತನೆಂದರೆ ಚಾರು, ಮಲ್ಲಿ, ಸೀತಕ್ಕ ಎಲ್ಲ ಸೇರಿ ತಮಾಷೆ ಮಾಡಲು ಪ್ರಾರಂಭಿಸುತ್ತಿದ್ದರು. ಆಯಿ ಬಟ್ಟಲಲ್ಲಿ ಬಡಿಸಿದ ಅನ್ನವನ್ನೆಲ್ಲ ಗೋಪುರದಂತೆ ಮಾಡಿ ತೋರು ಬೆರಳಿನಿಂದ ನಡುವೆ ಹೊಂಡ ಮಾಡುತ್ತಿದ್ದ. ಆಯಿ ಆ ಹೊಂಡದಲ್ಲಿ ಕಾಯಿ ಹುಳಿ ಹಾಕಿದಂತೆಲ್ಲ ರಾಮು ಕಲಸುತ್ತಿದ್ದ. ಅದನ್ನೆಲ್ಲ ಚೊಕ್ಕವಾಗಿ ಉಂಡು ಮತ್ತೆ ಅನ್ನ ಹಾಕಿಸಿಕೊಂಡು ಮತ್ತೆ ಅದೇ ಪುನರಾವರ್ತನೆ. ಹೀಗೆ 3 ಬಾರಿ ಹಾಕಿಸಿಕೊಂಡು ಸಖತ್ತಾಗಿ ಉಂಡು ತೇಗುತ್ತಿದ್ದ ರಾಮುವಿಗೆ ಬೇಜಾರಿಲ್ಲದೆ ಬಡಿಸುವ ಆಯಿಯನ್ನು ನೋಡಿ ಸೀತಕ್ಕೆ ಹೇಳುವುದಿತ್ತು, ಆಯಿ ಇವ ರಾಮಲ್ಲ ಭೀಮ. ಮತ್ತೆ ಆತ ಹಿತ್ತಲ ಬಾಗಿಲಲ್ಲಿ ಕೈ ತೊಳೆಯುತ್ತಿದ್ದಾಗ ಜಗುಲಿಯಲ್ಲಿ ಚಾರು ಮಲ್ಲಿ ಗಟ್ಟಿಯಾಗಿ ಕಂಡರೆ ಮಾಣಿ ಉಂಡರೆ ಗೋಣಿ ಎಂದು ಬೊಬ್ಬೆ ಹಾಕಿ ಅಲ್ಲಿಂದ ಓಡಿದರೆ ರಾಮು ಮುಸುರೆ ಕೈಯಲ್ಲೇ ಅವರನ್ನು ಅಟ್ಟಿಸಿಕೊಂಡು ಮನೆಗೆ 3 ಸುತ್ತು ಬರಿಸುತ್ತಿದ್ದ. ಚಾರು ನುಣ್ಣಗಾದ ದೋಸೆ ಹಿಟ್ಟನ್ನು ತೆಗೆದು ಪಾತ್ರೆಗೆ ಹಾಕಿದಳು. ಅತ್ತೆ ಇದಕ್ಕೆ ಉಪ್ಪು ಹಾಕಿ ಮುಚ್ಚಿ ಬದಿಗಿಟ್ಟರು. ಚಾರು ಅತ್ತೆಯೊಂದಿಗೆ ತುಂಬ ಹೊಂದಿಕೊಂಡು ಹೋಗುತ್ತಿದ್ದಳು. ಆದರೆ ಅತ್ತೆ ಈಗ ಚಾರುವಿನೊಂದಿಗೆ ಮುಖ ಕೊಟ್ಟು ಮಾತನಾಡುತ್ತಲೇ ಇರಲಿಲ್ಲ. ಅವರು ಕೆಲಸದವರೊಂದಿಗೆ ಮಾತನಾಡುವುದರಲ್ಲಿ ಪರೋಕ್ಷವಾಗಿ ಚಾರುವಿಗೆ ಚುಚ್ಚುವಂತಹ ಏನಾದರೊಂದು ಮಾತು ಬರುವುದನ್ನು ಚಾರು ಗಮನಿಸದೇ ಇರಲಿಲ್ಲ. ಇಷ್ಟೆಲ್ಲ ನನ್ನನ್ನು ದ್ವೇಷಿಸಲು ನಾನು ಮಾಡಿದ ತಪ್ಪಾದರೂ ಏನು ಅನಿಸುತ್ತಿತ್ತು ಚಾರುವಿಗೆ. ಸಾಯಂಕಾಲವಾಯ್ತಂದರೆ ಮಾವ ಚಾವಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಮಾವನ ಎಲೆ ಅಡಿಕೆ ಹರಿವಾಣದಲ್ಲಿ ಅತ್ತೆ ಎಲೆ ಅಡಿಕೆ ಸುಣ್ಣ ತಂಬಾಕೆಲ್ಲ ಸಾಕಷ್ಟಿದೆಯೇ ಎಂದು ಪರೀಕ್ಷಿಸಿ ಇಲ್ಲದಿದ್ದರೆ ಅದನ್ನು ಭರ್ತಿ ಮಾಡಿಡುತ್ತಿದ್ದರು. ಯಾಕೆಂದರೆ ಹರಿವಾಣದಲ್ಲಿದ್ದದ್ದು ಬರೀ ಮಾವನಿಗೆ ಮಾತ್ರ ಅಲ್ಲ, ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದು ತಮ್ಮ ವೈಯಕ್ತಿಕ ವ್ಯಾವಹಾರಿಕ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಆಳುಕಾಳು ವರ್ಗದವರಿಗೂ ಅದರಲ್ಲಿ ಪಾಲಿತ್ತು. ಸಿದ್ಧವಾದ ಎಲೆ ಅಡಿಕೆ ಹರಿವಾಣವನ್ನು ಚಾವಡಿಯಲ್ಲಿಟ್ಟು ಬರುವುದು ಚಾರುವಿನ ಕೆಲಸವಾಗಿತ್ತು. ಆದರೆ ಈಗ ಆ ಕೆಲಸವನ್ನು ಅತ್ತೆಯೇ ಮಾಡುತ್ತಿದ್ದರು. ಆ ಸಮಯ ಮಾವನ ಮಾತಿಗೆ ತಡೆಯೇ ಇರುತ್ತಿರಲಿಲ್ಲ. ವಿಷಯ ಯಾವುದೂ ಇಲ್ಲದಿದ್ದರೆ ಈ ದೊಡ್ಡ ಮನೆಯ ಗತವೈಭವವನ್ನೇ ಹೇಳುತ್ತಾ ಕೂರುವರು. ಅತ್ತೆ ಕೂಡ ಮದುವೆಯಾಗಿ ಬಂದ ಹೊಸತರಲ್ಲಿ ಚಾರುವಿನೊಂದಿಗೆ ಹಿಂದಿನ ಕೆಲವು ತಮಾಷೆ ಪ್ರಸಂಗಗಳನ್ನು ಹೇಳುವುದಿತ್ತು. ಆ ಕಾಲದಲ್ಲಿ ಮನೆಯಲ್ಲೇ ಬೆಲ್ಲ ತಯಾರಿಸುತ್ತಿದ್ದರಂತೆ. ಬೆಲ್ಲ ತುಂಬಿಸಿಡಲು ಆಳೆತ್ತರದ ಪಿಂಗಾಣಿ ಹಂಡೆ, ಒಮ್ಮೆ ಅದರಲ್ಲಿದ್ದ ಬೆಲ್ಲ ಖಾಲಿಯಾಗಿ ತಳದಲ್ಲಿ ಮಾತ್ರ ಸ್ವಲ್ಪ ಉಳಿದಿತ್ತಂತೆ. ಕೆಲಸಕ್ಕೆ ಬರುತ್ತಿದ್ದವಳೊಬ್ಬಳ ಚಿಕ್ಕ ಮಗಳು ಯಾರೂ ಕಾಣದಂತೆ ಬೆಲ್ಲ ಕದ್ದು ತಿನ್ನಬೇಕೆಂದು ಹಂಡೆಗೆ ಕೈ ಹಾಕಿದಾಗ ಅದರೊಳಗೆ ಬಿದ್ದು ಬಿಟ್ಟು ಬೊಬ್ಬೆ ಹಾಕಿದಾಗ ಎಲ್ಲರೂ ನೋಡಿ ಗೊತ್ತಾಗಿ ಸಿಕ್ಕಿ ಬಿದ್ದು ನಗೆ ಪಾಟಲಾದ
ಪ್ರಸಂಗವನ್ನು ಅತ್ತೆ ಸಾಭಿನಯದಿಂದ ವಿವರಿಸುವ ಸೊಗಸು ಚಾರುವಿಗೆ ಇಷ್ಟವಾಗುತ್ತಿತ್ತು. ನೋಡ ನೋಡುತ್ತಿದ್ದಂತೆ ದೇವಸ್ಥಾನದ ಬ್ರಹ್ಮಕಲಶ ಬಂದೇ ಬಿಟ್ಟಿತು. ಮನೆಯಲ್ಲಿ ನೆಂಟರು ತುಂಬಿದ್ದರು.

ಎಲ್ಲರಿಗೂ ಸಂಭ್ರಮ. ಮನೆಯವರಿಗೆಲ್ಲ ದೇವಸ್ಥಾನದಲ್ಲೇ ಊಟವಾದ ಕಾರಣ ಚಾರುವಿಗೆ ಅಡಿಗೆ ಮನೆಯ ಕೆಲಸ ಕಡಿಮೆ. ಚಾವಡಿಯಲ್ಲಿದ್ದ ಹಳೆ ತಲೆಮಾರಿನವರೊಬ್ಬರ ಆಳೆತ್ತರದ ವರ್ಣಚಿತ್ರದ ಫ್ರೇಮಿನ ಹಿಂದೆ ಗುಬ್ಬಿಯೊಂದು ಗೂಡು ಕಟ್ಟಿ ಮರಿ ಇಟ್ಟಿತ್ತು. ಗಂಡು ಗುಬ್ಬಿ ಅದೆಲ್ಲಿಂದಲೋ ಹುಲ್ಲು ಕಡ್ಡಿ ಹೊತ್ತು ತಂದು ಗೂಡು ಬೆಚ್ಚಗೆ ಮಾಡುತ್ತಿದ್ದರೆ ತಾಯಿ ಗುಬ್ಬಿ ಕರುಳ ಕುಡಿಗೆ ಗುಟುಗು ಕೊಡುತ್ತಿತ್ತು. ಆಗೆಲ್ಲ ಅಲ್ಲಿಂದ ಪರಪರ ಚೂ ಚೂ ಶಬ್ದಗಳು ಬರುತ್ತಿದ್ದವು. ಅವು ಮನೆಯ ಸಂಭ್ರಮಕ್ಕೆ ತಾಳ ಹಾಕುವಂತಿದ್ದವು. ಚಾರುವಿನ ಪೆಟ್ಟಿಗೆಯಲ್ಲಿದ್ದ ಜರಿಸೀರೆಯೆಲ್ಲ ಹೊರಗೆ ಬಂದಿದ್ದವು. ದೇವಸ್ಥಾನಕ್ಕೆ ದಿನಕ್ಕೊಂದು ಸೀರೆ ಉಡುವ ಸಂಭ್ರಮ. ಆದರೆ ಇವೆಲ್ಲದರ ನಡುವೆಯೂ ಚಾರುವಿಗೆ ಏನೋ ಒಂದು ಬಗೆಯ ಒಂಟಿತನ ಕಾಡುತ್ತಿತ್ತು. ಮಲ್ಲಿಯ ನೆನಪಾಗಿ ಕಣ್ಣು ತುಂಬಿ ಬರುತ್ತಿತ್ತು. ಹಿಂದೆಯೇ ಸತ್ಯನ ನೆನಪಾಗುತ್ತಿತ್ತು. ಎಷ್ಟೊಂದು ಪ್ರೀತಿ ತುಂಬಿದ ಮನಸ್ಸು ಆತನಿಗೆ, ಅವನಿಗೆ ಎಲ್ಲಿರಬಹುದು? ಮಂತ್ರಜಲ ತುಂಬಿಕೊಂಡು ಮಾವಿನ ಎಲೆಯಿಂದ ಅಲಂಕೃತವಾದ ಪುಟ್ಟ ಪುಟ್ಟ ಕಲಶಗಳನ್ನೆಲ್ಲ ನೋಡಿ ಭಕ್ತಿಯಿಂದೊಮ್ಮೆ ದೇವರಿಗೆ ಕೈಮುಗಿದ ಚಾರು ಸುತ್ತು ಬರುವಾಗ ಅಂಗಳದ ಅಂಚಿನಲ್ಲಿದ್ದ ದೇವಸ್ಥಾನದ ಕೆರೆಯನ್ನು ಬಗ್ಗಿ ನೋಡಿದಳು. ನೀರೆಲ್ಲ ಬತ್ತಿ ಹೋಗಿ ಅಡಿಯಲ್ಲಿ ಒಂದಿಷ್ಟು ಒಸರು ಮಾತ್ರ ಇತ್ತು. ಚಾರುವಿಗೆ ಗೋಕರ್ಣದ ಕೋಟಿತೀರ್ಥ ನೆನಪಾಯಿತು. ಎಷ್ಟೊಂದು ವಿಶಾಲವಾಗಿದೆ ಅದು. ವರ್ಷವಿಡೀ ನೀರು ತುಂಬಿರುತ್ತಿದ್ದ ಕೋಟಿತೀರ್ಥವೆಂದರೆ ಮೊದಲೆಲ್ಲ ಚಾರುವಿಗೆ ಬಹಳ ಪ್ರಿಯವಾದ ತಾಣವಾಗಿತ್ತು. ಗೋಕರ್ಣದ ನರಸಿಂಹಭಟ್ರ ಮಗನೊಂದಿಗೆ ಸೀತಕ್ಕನ ಮದುವೆಯಾದ ನಂತರ ಚಾರು ತನ್ನ ಗೆಳತಿ ಮಲ್ಲಿಕಾಳೊಂದಿಗೆ ಅದೆಷ್ಟು ಬಾರಿ ಸೀತಕ್ಕನ ಮನೆಗೆ ಹೋಗಿದ್ದಳೋ. ಕೋಟಿತೀರ್ಥದ ಕಟ್ಟೆಯ ಸುತ್ತ ಹಲವಾರು ಮನೆಗಳಿದ್ದವು. ಈ ಕೇರಿಯಲ್ಲೇ ಸೀತಕ್ಕನ ಮನೆಯೂ ಇದ್ದುದರಿಂದ ಅಲ್ಲಿಗೆ ಹೋದಾಗ ಚಾರು ಮಲ್ಲಿಯ ಜೊತೆ ಹೆಚ್ಚು ಹೊತ್ತು ಕಳೆಯುತ್ತಿದ್ದುದು ಕೋಟಿತೀರ್ಥದಲ್ಲೇ. ಆ ಸುತ್ತಿನ ಮನೆಯವರೆಲ್ಲ ಬಟ್ಟೆ ಒಗೆಯುವುದು, ಸ್ನಾನ ಮಾಡುವುದೆಲ್ಲ ಅಲ್ಲೇ. ಸೀತಕ್ಕ ಅಲ್ಲಿ ಬಟ್ಟೆ ಒಗೆಯುವಾಗ ಭಾವ, ಚಾರು ಹಾಗೂ ಮಲ್ಲಿಗೆ ಈಜು ಕಲಿಸುತ್ತಿದ್ದರು. ಕೋಟಿತೀರ್ಥದಲ್ಲಿ ಮಿಂದು ಮೂಲೆಯಲ್ಲಿದ್ದ ಅಣ್ಣಿ ಮನೆ ದಾಟಿ ನಾಗೇಶ್ವರ ಓಣಿಯ ಮೂಲಕ ಹೋದರೆ ಗೋಕರ್ಣದ ಮುಖ್ಯ ಮಹಾಬಲೇಶ್ವರ ದೇವಸ್ಥಾನ ಸಿಗುತ್ತದೆ. ಅದರೊಳಗಿರುವ ಆತ್ಮಲಿಂಗವನ್ನು ಶುದ್ಧ ದೇಹಿಗಳೆಲ್ಲ ಕೈಯಿಂದ ಮುಟ್ಟಿ ಪೂಜೆ ಮಾಡಬಹುದಂತೆ. ಇಲ್ಲಿ ಆತ್ಮಶುದ್ಧತೆಯ ಬಗ್ಗೆ ಯಾರೂ ಹೇಳುವುದಿಲ್ಲ. ಯಾಕೆಂದರೆ ಯಾರ ಆತ್ಮ ಎಷ್ಟರ ಮಟ್ಟಿಗೆ ಶುದ್ಧ ಎಂಬ ಸುಳಿವು ಯಾರಿಗೂ ಸಿಗುವುದಿಲ್ಲವಲ್ಲ. ತಮ್ಮ ಶುದ್ಧಿಯ ಬಗ್ಗೆ ತಮಗೇ ಸಂದೇಹ ಇರುವವರು ತಾವು ಶುದ್ಧರು ಎಂದುಕೊಳ್ಳುತ್ತಾ ಒಳಗೆ ಹೋಗಿ ಪೂಜೆ ಮಾಡಿ ಬರುತ್ತಾರೆ. ದೇವಸ್ಥಾನದ ಎದುರೇ ಅಲೆಗಳನ್ನಪ್ಪಳಿಸಿ ಮೊರೆಯುವ ಸಾಗರದ ರುದ್ರ ರಮಣೀಯ ದೃಶ್ಯ. ಎತ್ತರದಲ್ಲಿ ಸಮುದ್ರ, ತಗ್ಗಿನಲ್ಲಿ ದೇವಸ್ಥಾನ. ಆದರೆ ದೇವರ ಕಾರಣಿಕವೋ ಅಥವಾ ಮನುಷ್ಯರ ಶ್ರದ್ಧೆ ಭಕ್ತಿಯೋ ಸಹಸ್ರಾರು ವರ್ಷಗಳಿಂದ ದೇವಸ್ಥಾನ ಕಡಲು ಪಾಲಾಗದೆ ನಿಂತಿದೆ ಎಂದು ಜನ ಆಡಿಕೊಳ್ಳುತ್ತಿದ್ದರು. ಪಕ್ಕದಲ್ಲಿಯೇ ಗಣಪತಿ ತಾಮ್ರಗೌರಿ ದೇವಾಲಯಗಳು, ತಾಮ್ರಗೌರಿಯ ಸುತ್ತಿನಲ್ಲಿ ಪಾಚಿ ಹಿಡಿದು ಕೊಳಕಾದ ನೀರಿನ ಕೆರೆಯೊಂದಿದೆ. ಅದು ರಾವಣನ ಕೆರೆಯಂತೆ. ಗಣಪತಿ ಆತ್ಮಲಿಂಗವನ್ನು ನೆಲದಲ್ಲಿಟ್ಟೊಡನೆ ಅದು ಸಪ್ತ ಪಾತಾಳವನ್ನು ವ್ಯಾಪಿಸಿಬಿಟ್ಟಿದಂತೆ. ಅದನ್ನು ಕಿತ್ತು ತೆಗೆಯುವ ವ್ಯರ್ಥ ಪ್ರಯತ್ನದಲ್ಲಿ ಸುಸ್ತಾದ ರಾವಣ ವಾಂತಿ ಮಾಡಿಕೊಂಡನಂತೆ. ಅದೇ ರಾವಣನ ಕೆರೆ ಆಯಿತಂತೆ. ಆ ಕೆರೆಯನ್ನು ನೋಡುವಾಗ ಚಾರುವಿಗೆ ನಗು ಬರುತ್ತಿತ್ತು. ಮನುಷ್ಯರ ವಾಂತಿಗೂ ರಾವಣನ ವಾಂತಿಗೂ ಎಷ್ಟೊಂದು ವ್ಯತ್ಯಾಸ. ಚಳಿ ಮಳೆ ಗಾಳಿಗೂ ಒಣಗಿ ಹೋಗದ ಈ ವಾಂತಿಯ ಸ್ವರೂಪ ಅದೆಂತಹುದೋ. ಚಿಕ್ಕದಿರುವಾಗ ರಾವಣನ ಕೆರೆಯ ಇತಿಹಾಸವೇ ಒಂದು ಭೀಭತ್ಸವೆನಿಸುತ್ತಿತ್ತು. ಆದರೆ ದೊಡ್ಡದಾದ ನಂತರ ಚಾರುವಿಗೆ ರಾವಣನ ಕೆರೆಗಿಂತ ಕೋಟಿತೀರ್ಥವೇ ಭಯಾನಕ ಎನಿಸುತ್ತಿತ್ತು. ಪ್ರೀತಿಯ ಗೆಳತಿ ಮಲ್ಲಿಕಾಳಿಗೆ ಮದುವೆಯಾಗಿ ಇನ್ನೂ ತಿಂಗಳು ಕಳೆದಿರಲಿಲ್ಲ. ಗೋಕರ್ಣ ನೋಡುವ ಹುರುಪಲ್ಲಿ ಹೊಸ ದಂಪತಿ ಗೋಕರ್ಣಕ್ಕೆ ಬಂದಿದ್ದರು. ಚಾರು, ಮಲ್ಲಿಕಾ ಸೀತಕ್ಕನೊಂದಿಗೆ ಹರಟುತ್ತ ಮನೆಯಲ್ಲಿದ್ದಾಗ ಕೋಟಿತೀರ್ಥವನ್ನೇ ನೋಡಿ ಬರ್ತೇನೆ ಎಂದು ಹೊರಗೆ ಹೋದ ಮಲ್ಲಿಕಾಳ ಗಂಡ ಮಧ್ಯಾಹ್ನವಾದರೂ ವಾಪಸ್ಸು ಬಾರದಾಗ ಎಲ್ಲರೂ ಕೋಟಿತೀರ್ಥಕ್ಕೆ ಹೋಗಿ ನೋಡಿದರೆ ಅಲ್ಲಿ ಕಂಡಿದ್ದೇನು? ನೀರಿನ ಮೇಲೆ ತೇಲುತ್ತಿದ್ದ ಆತನ ಹೆಣ. ಆ ಕ್ಷಣ ಮಲ್ಲಿಕಾ ಮೂರ್ಛೆ ತಪ್ಪಿ ಬಿದ್ದಿದ್ದಳು. ಚಾರು ದಿಕ್ಕುಗಾಣದವಳಂತೆ ಮಂಕಾಗಿ ಬಿಟ್ಟಿದ್ದಳು. ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಅಜ್ಜಿಯ ಆಸರೆಯಲ್ಲಿ ಬೆಳೆದಿದ್ದ ಮಲ್ಲಿಕಾಳ ಬದುಕಿನಲ್ಲಿ ಸೂರ್ಯ ಉದಯಿಸಿದೊಡನೆಯೇ ಅಸ್ತಂಗತನಾಗಿದ್ದ. ಚಾರು ಹೇಗಾದರೂ 4 ದಿನಗಳಲ್ಲಿ ಚೇತರಿಸಿಕೊಂಡಳು. ಆದರೆ ಮಲ್ಲಿಕಾ ಪೂರ್ಣ ಮಂಕಾಗಿ ಬಿಟ್ಟಿದ್ದಳು. ಅವಳ ಅಜ್ಜಿ ವ್ಯಥೆಯಿಂದ ಮೂಲೆ ಹಿಡಿದು ಬಿಟ್ಟಿದ್ದರಿಂದ ಮಲ್ಲಿಕಾಳಿಗೆ ಊಟ ತಿಂಡಿ ಕೊಡುವ ಸಾಂತ್ವನ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಚಾರುವೇ ಹೊತ್ತಳು. ಮಲ್ಲಿಕಾ ರಸ ಹಿಂಡಿದ ಕಬ್ಬಿನಂತಾಗಿದ್ದಳು. ಸದಾ ಶೂನ್ಯವನ್ನೇ ದಿಟ್ಟಿಸುತ್ತಿರುತ್ತಿದ್ದಳು. ಅವಳ ಗಮನ ಬೇರೆಡೆಗೆ ಹರಿಯಲು ಚಾರು ಮಾಡದ ಉಪಾಯವಿಲ್ಲ. ಹಗಲು ರಾತ್ರಿ ಅವಳ ಜೊತೆಗೇ ಕಳೆಯುತ್ತಿದ್ದಳು. ಅವರವರು ಪಡೆದುಕೊಂಡು ಬಂದದನ್ನು ಅವರೇ ಅನುಭವಿಸಬೇಕು. ಚಾರು, ನೀನ್ಯಾಕೆ ಇದನ್ನೆಲ್ಲ ಇಷ್ಟೊಂದು ಹಚ್ಚಿಕೊಳ್ಳುತ್ತಿ ಎಂದು ಆಯಿ ಹೇಳಿದಾಗಲೆಲ್ಲ ಚಾರುವಿಗೆ ಬೇಸರವಾಗುತ್ತಿತ್ತು. ತನ್ನ ಜೀವದ ಗೆಳತಿಯ ಮನಸ್ಸು ಕಷ್ಟಪಡುತ್ತಿದ್ದರೆ ಹೇಗೆ ನೋಡಿಕೊಂಡು ಸುಮ್ಮನೆ ಇರುವುದು? ಹೇಗಾದರೂ ಮಾಡಿ ಅವಳನ್ನು ಮೊದಲಿನಂತೆ ಮಾಡಬೇಕೆನ್ನುವ ಹಠ ಚಾರುವಿಗೆ. ಅವಳ ದೃಢ ಪ್ರಯತ್ನದ ಫಲವೋ ಎಂಬಂತೆ ಮಲ್ಲಿಕಾ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದಳು. ಕಾಲ ಎಂತಹ ಗಾಯವನ್ನೂ ಮರೆಸುತ್ತದೆ ಎಂಬಂತೆ ಮಲ್ಲಿಕಾ ಮೊದಲಿನಂತಾಗತೊಡಗಿದಳು. ಆಘಾತದಿಂದಾಗಿ ಉಸಿರುಕಟ್ಟಿ ಒಳಗೆ ಹುದುಗಿದ್ದ ಮಾತು ನಗು ಕ್ರಮೇಣ ನಿರಾಳವಾಗುತ್ತದೆ.
ತೊಡಗಿತು. ಸ್ವಲ್ಪ ದಿನಗಳಲ್ಲೇ ಅವಳು ಚಟಪಟ ಮಾತನಾಡುವ ಮೊದಲನ ಮಲ್ಲಿಕಳೆ ಆಗಿಬಿಟ್ಟಿದ್ದಳು. ಈ ಸಾಧನೆಯಿಂದಾಗಿ ಬೆಟ್ಟಗೆದ್ದಷ್ಟು ಖುಷಿಯಲ್ಲಿದ್ದಳು ಚಾರು. ಆಗಲೇ ರಾಮಪುರದ ದೊಡ್ಡ ಮನೆ ಶಾನುಭೋಗರ ಮಗ ಕೇಶವನೊಂದಿಗೆ ಆಕೆಯ ಮದುವೆ ಗೊತ್ತಾಗಿದ್ದು. ಮಲ್ಲಿಕಾಳ ಪ್ರಕರಣದಿಂದಾಗಿ ಚಾರುವಿಗೆ ಮದುವೆಯೆಂದರೆ ನಡುಕ ಹುಟ್ಟುತ್ತಿತ್ತು. ಆದರೆ ಆಕೆಯ ಅದೃಷ್ಟವೋ ಎಂಬಂತೆ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವಳಿಗೆ ಶ್ರೀಮಂತರ ಮನೆಯ ಸಂಬಂಧ ಕುದುರಿತು. ಅಪ್ಪ ಅಮ್ಮ ತಮ್ಮ ಎಂಬ ಪುಟ್ಟ ಲೋಕದಲ್ಲಿ

ಇದ್ದವಳಿಗೆ ಗಂಡನ ಮನೆ ದೊಡ್ಡ ಸಂಸ್ಥಾನದಂತೆ ಕಂಡಿತು. ಅದು ಹೆಸರಿಗೆ ತಕ್ಕಂತೆ ದೊಡ್ಡ ಮನೆಯೇ ಆಗಿತ್ತು. ಸುತ್ತ ನಾಲ್ಕೂರಿಗೆ ಹೆಸರುವಾಸಿಯಾದ ಮನೆತನ. ಹೆಬ್ಬಾಗಿಲು, ಚಾವಡಿ, ಪಡಸಾಲೆ, ಮೊಗಸಾಲೆ, ನಡುಮನೆ, ಮಾಳಿಗೆ, ಅಟ್ಟ, 16 ಅಂಕಣದ ಮನೆ. ಅವಿಭಕ್ತ ಕುಟುಂಬ. ಮನೆ ತುಂಬ ಆಳುಕಾಳು. ಅತ್ತೆ, ಮಾವ, ಅತ್ತಿಗೆ, ಮೈದುನ, ಓರ್ಗಿತ್ತಿಯರಿಂದ ತುಂಬಿ ಗಲಗಲ ಎನ್ನುತ್ತಿದ್ದ ಮನೆಯಲ್ಲಿ ಕಾಲಿಡುತ್ತಿದ್ದಂತೆ ಚಾರುವಿಗೆಕ್ಕೂ ಅಳುಕು. ಶಾಲಾ ದಿನಗಳಲ್ಲಿ ತಾನು ಹಾಡುತ್ತಿದ್ದ ಕವಿ ಕೆ.ಎಸ್.ನ ಅವರ ಕವನ ನೆನಪಾಯಿತು. ಮೊದಲ ದಿನ ಮೌನ ಅಳುವೇ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ. ಚಾರುವಿನ ಸ್ಥಿತಿ ಹೆಚ್ಚು ಕಡಿಮೆ ಹಾಗೇ ಆಗಿತ್ತು. ತಾನು ಹುಟ್ಟಿ ಬೆಳೆದ ಅಕ್ಕರೆಯ ಮನೆ ಬಿಟ್ಟು ದೂರದ ಯಾವುದೋ ಅಪರಿಚಿತ ಪರಿಸರಕ್ಕೆ ಹೋಗುವ ಶಿಕ್ಷೆ ಹೆಣ್ಣಿಗೆ ಮಾತ್ರ ಯಾಕೆ ಎನಿಸುತ್ತಿತ್ತು ಚಾರುವಿಗೆ? ಈ ಮಹಾಸಾಗರದಲ್ಲಿ ತಾನೊಂದು ಬಿಂದುವಾಗಿ ಕಳೆದು ಹೋಗುತ್ತೇನೆ ಎನ್ನುವಂತಾಗುತ್ತಿತ್ತು. ಆದರೆ ಅಪ್ಪ ಅಮ್ಮ ಮನೆಯವರೆದುರೆಲ್ಲ ಹೆಂಡತಿಯೊಂದಿಗೆ ಬಿಗುಮಾನದಿಂದಿರುತ್ತಿದ್ದ ಕೇಶವ ಏಕಾಂತದಲ್ಲಿ ಮಾತ್ರ ನಿನಗೆ ನಾನಿದ್ದೇನೆ ಎಂದು ಪ್ರೀತಿ ಭರವಸೆ ಮಹಾಪೂರವನ್ನೇ ಹರಿಸುತ್ತಿದ್ದರಿಂದಾಗಿ ಚಾರು ಬಹುಬೇಗನೆ ಸಹಜ ಸ್ಥಿತಿಗೆ ಬಂದಳು. ಅತ್ತೆ ಮಾವ ಪ್ರೀತಿಯಿಂದಲೇ ಚಾರುವನ್ನು ಸ್ವೀಕರಿಸಿದ್ದರು. ಮಾವನಂತೂ ಸೊಸೆ ಆಚೀಚೆ ಓಡಾಡುತ್ತಿದ್ದರೆ ಸಾಕು, ಕರೆದು ಕೂರಿಸಿ ಹಳೆ ಕತೆ ಬಿಚ್ಚುತ್ತಿದ್ದರು. ಕರಾವಳಿಯಲ್ಲಿ ಜನಪ್ರಿಯವಾದ ಯಕ್ಷಗಾನಕ್ಕೆ ಈ ಮನೆಯವರು ಬಹಳ ಪ್ರೋತ್ಸಾಹ ಕೊಡುತ್ತಿದ್ದರಂತೆ. ಇಲ್ಲಿಂದಲೇ ಒಂದು ಮೇಳವು ಹೊರಡುತ್ತಿತ್ತಂತೆ. ಎಲ್ಲಿ ಜೋಡಾಟವಾದರೂ ಈ ಮೇಳಕ್ಕೆ ಬಹುಮಾನ ಕಟ್ಟಿಟ್ಟ ಬುತ್ತಿಯಂತೆ. ಹೀಗೆಲ್ಲ ಮಾವ ತುಂಬ ಕತೆಗಳನ್ನು ಹೇಳುತ್ತಿದ್ದರು. ಚಾರು ಮದುವೆಯಾಗಿ ಬಂದ 1 ವರ್ಷಕ್ಕೆ ಆಕೆಯ 2ನೇ ಮೈದುನ ಶಂಕರ್ನ ಮದುವೆ ನಿಶ್ಚಯವಾಗಿತ್ತು. ಕುಂದಾಪುರದ ಹುಡುಗಿ. ಮದುವೆಗೆ 15 ದಿನ ಮೊದಲೇ ಗಂಡನೊಂದಿಗೆ ತವರಿಗೆ ಹೋದ ಚಾರು ಬರುವಾಗ ತಮ್ಮನ ಜೊತೆ ಮಲ್ಲಿಕಾಳನ್ನು ಕರೆದುಕೊಂಡು ಬಂದಿದ್ದಳು. ತುಂಬಿದ ಮನೆಯಲ್ಲಿ ಗೆಳತಿಯು 4 ದಿನ ಸಂತೋಷವಾಗಿರಲಿ ಎನ್ನುವುದು ಚಾರುವಿನ ಆಸೆ. ಮಲ್ಲಿಕಾ ಬಂದ ಮರುದಿನವೇ ಮನೆಯವರನ್ನೆಲ್ಲ ಪರಿಚಯ ಮಾಡಿಕೊಂಡು ಬಿಟ್ಟಿದ್ದಳು. ಆಕೆಗೆ ಚಾರುವಿನ ಗೆಳತಿ ಎಂಬ ವಿಶೇಷ ಗೌರವ ಮನೆಯವರಿಂದ ಸಿಗುತ್ತಿತ್ತು. ಚಾರುವಿನ ಕೊನೆಯ ಮೈದುನ ಸತ್ಯನಂತೂ ಮಲ್ಲಿಯೊಂದಿಗೆ ವಿಪರೀತ ಹರಟುತ್ತಿದ್ದ. ಅವನ ಬಲಗೈಯಲ್ಲೊಂದು ಕಪ್ಪು ಮಚ್ಚೆ ಇತ್ತು. ಅದನ್ನು ನೋಡಿ ಚಾರು ಯಾವಾಗಲೂ ತಮಾಷೆ ಮಾಡುವುದಿತ್ತು. ಸತ್ಯ, ನಿನ್ನ ಕಪ್ಪು ಮಚ್ಚೆ ನೋಡಿದ್ರೆ ಯಾರೂ ನಿನ್ನನ್ನು ಮದುವೆ ಆಗ್ಲಿಕ್ಕಿಲ್ಲ ನೋಡು ಎಂದು ಈಗ ಮಲ್ಲಿಕಾ ಕೂಡ ಆ ವಿಷಯದಲ್ಲಿ ಅವನನ್ನು ತಮಾಷೆ ಮಾಡತೊಡಗಿದಳು. ಮಲ್ಲಿಕಾ ತೋಟವನ್ನೆಲ್ಲ ಸುತ್ತಿ ಕೆರೆಯ ಹತ್ತಿರ ಬಂದು ನಿಂತಿದ್ದಳು. ಬೆನ್ನಲ್ಲೇನೋ ಗುಳುಗುಳು ಆದಂತಾಗಿ ಬೆಚ್ಚಿ ಬಿದ್ದು ಹಿಂದೆ ನೋಡಿದರೆ ಸತ್ಯ ಅಲ್ಲಿ ನಗುತ್ತ ನಿಂತಿದ್ದ. ಹುಲ್ಲು ಕಡ್ಡಿಯಿಂದ ಅವಳ ಬೆನ್ನಿಗೆ ಕಚಗಳು ಇಟ್ಟು ಅಮಾಯಕನಂತೆ ನಿಂತ ಅವನನ್ನು ನೋಡಿ ಅವಳಿಗೆ ನಗು ಬಂತು. ಓ, ನೀವಾ ಅಂದಳು. ಯಾಕೆ, ನನ್ನ ನೋಡಿ ಹೆದರಿಕೆ ಆಯ್ತಾ ಎಂದ. ಹ್ಮ್, ಆಯ್ತು, ಆದರೆ ನೋಡಿದ ಮೇಲಲ್ಲ ಎಂದು ಪಕ್ಕಪಕ್ಕ ನಕ್ಕ ಮಲ್ಲಿಯನ್ನೇ ನೋಡಿದ ಸತ್ಯ. ನೀವು ನಗುವಾಗ ತುಂಬಾ ಚಂದ ಕಾಣ್ತೀರಿ ಎಂದ. ತನ್ನನ್ನೇ ನುಂಗುವಂತೆ ನೋಡುವ ಸತ್ಯನ ದೃಷ್ಟಿಗೆ ಮುಖ ಕೆಂಪಾಗಿ ಗಲಿಬಿಲಿಗೊಂಡ ಮಲ್ಲಿ ಆತನ ನೋಟ ತಪ್ಪಿಸಿ ಮನೆಗೆ ಹೋಗುವ ಚಾರು ಊಟಕ್ಕೆ ಕಾಯ್ತಾ ಇರಬಹುದು ಎಂದವಳೆ ಸರಸರ ಮುಂದೆ ನಡೆದಳು. ಒಳಗೆ ಪಡಸಾಲೆಯಲ್ಲಿದ್ದ ಚಾರು ಮಲ್ಲಿಯನ್ನು ನೋಡಿದೊಡನೆ, ಎಲ್ಲಿ ಹೋಗಿದ್ದಿ ಮಲ್ಲಿ, ನಿನಗಾಗಿ ಮನೆಯನ್ನೆಲ್ಲ ಹುಡುಕಿದೆ ಎಂದಾಗ, ಅವರೆಲ್ಲಿ ಹೋಗ್ತಾರೆ ಅತ್ತಿಗೆ, ಅವರು ನಮ್ಮ ತೋಟ ನೋಡ್ಬೇಡ್ವಾ ಎನ್ನುತ್ತಾ ಸತ್ಯ ಅವಳನ್ನು ವಹಿಸಿಕೊಂಡು ಬಂದ. ಸಾಯಂಕಾಲ ಚಾರು ಹೊರಗೆಲ್ಲೋ ಇರುವಾಗ ಅಡಿಗೆ ಕೋಣೆಗೆ ನೀರು ಕುಡಿಯಲು ಬಂದ ಮಲ್ಲಿ ಪಾತ್ರೆಗೆ ಲೋಟ ಮುಳುಗಿಸಿ ತೆಗೆದು ಕುಡಿಯಬೇಕೆನ್ನುವಾಗ ಅದು ಕೈ ತಪ್ಪಿ ಬಿದ್ದು ನೀರೆಲ್ಲ ಚೆಲ್ಲಿ ಹೋಯಿತು. ಲೋಟ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಆಗಲೇ ಅಲ್ಲಿ ಹಾಜರಾದ ಸತ್ಯ ನುಡಿದ. ಒಡನೆ ಹಲ್ಲು ಕಚ್ಚಿಕೊಂಡು ನೀನು ಎಂದದಕ್ಕೆ ಬೇಜಾರಾಯ್ತಾ ಎಂದು ಮಧುರವಾಗಿ ಕೀಟಲೆಯ ನೋಟ ಬೀರುತ್ತಾ ನೀರನ್ನು ತಾನೇ ಮುಗಿದುಕೊಟ್ಟ. ಆಕೆ ಆತನನ್ನೊಮ್ಮೆ ಅಪಾದ ಮಸ್ತಕ ನೋಡಿ, ನನಗೆ ಹಾಗೆ ಕರೆದರೆ ಇಷ್ಟ ಎಂದು ನಕ್ಕಾಗ, ಹೀಗೆ ನಗ್ತಾ ಇದ್ರೆ ನಾನು ಇಲ್ಲಿಂದ ಕದಲುವುದೇ ಇಲ್ಲ ನೋಡು ಎಂದಾಗ ಆಕೆ ಮತ್ತೂ ನಕ್ಕಳು. ಮದುವೆ ದಿನ ಬಂತು. ದಿಬ್ಬಣ ಕುಂದಾಪುರದ ಹುಡುಗಿ ಮನೆ ಪ್ರವೇಶಿಸಿತು. ಕಾಲು ತೊಳೆದು ಕುಂಕುಮ ಹಚ್ಚಿ ಆರತಿ ಮಾಡಿ ವಧುವಿನ ಕಡೆಯವರು ದಿಬ್ಬಣ ಎದುರುಗೊಂಡರು. ಚಾರು ಜರಿಸೀರೆ ಉಟ್ಟು ಅವಲಕ್ಕಿ ಸರ ಹಾಕಿ ಮಂಟಪದ ಸುತ್ತ ಓಡಾಡಿಕೊಂಡಿದ್ದಳು. ಮಲ್ಲಿ ಚಾರುವಿನ ಜರಿಸೀರೆಯನ್ನು ಉಟ್ಟಿದ್ದಳು. ಕತ್ತಲ್ಲಿ ಚಾರುವಿನ ಕೊತ್ತಂಬರಿ ಸರ. ಅಷ್ಟೇ ಅಲಂಕಾರದಲ್ಲಿ ಆಕೆ ಸುಂದರವಾಗಿ ಕಾಣುತ್ತಿದ್ದಳು. ನಿನ್ನ ಹುಡುಗಿಯ ಹೆಸರು ಎಂಥದ್ದು ಮಾರಾಯ ಎಂದು ಚಾರು ಹಾಗೂ ಅವಳ ಅತ್ತಿಗೆಂದರೆಲ್ಲ ಪೀಡಿಸಿದಾಗ ಶಂಕರ್ ಕೊಂಚ ನಾಚಿ ಯಶೋಧ ಎಂದ. ಅಯ್ಯೋ, ಇಷ್ಟು ನಾಚಿಕೆ ಮಾಡಲಿಕ್ಕೆ ನೀನೆಂತ ಹೆಣ್ಣ ಎಂದು ಎಲ್ಲರೂ ಛೇಡಿಸುವಾಗ ಶಂಕರ ಅಲ್ಲಿಂದ ಎದ್ದು ಆಚೆ ಹೋದ. ಮಂಟಪದ ಪಕ್ಕದ ಕೋಣೆಯಲ್ಲಿ ಕಾಲು ನೀಡಿ ಕುಳಿತ ಕೆಂಪು ಸಿರಿ ಅಜ್ಜಿ ಹೆಣೆ ಇಲ್ಲಿ ಬಾಕಾಂಬ ಎಂದು ಬಾಗಿಲ ಹತ್ತಿರ ನಿಂತಿದ್ದ ಚಾರುವನ್ನು ಕರೆಯಿತು. ನಿನ್ನ ಹೆಸರಿ ಅಂತ ಮಗ, ನಮ್ಮ ಯಶೋಧನ ಗಂಡಂಗೆ ನೀ ಎಂತ ಆಗಕು ಎಂದಾಗ ಚಾರು ವಿವರಿಸತೊಡಗಿದಳು. ಆಗ ಅಜ್ಜಿ, ನಾ ಯಶೋಧನ ಅಜ್ಜಿ ಕಣ, ನಂಗೆ 12 ವರ್ಷಕ್ಕೆ ಮದಿ ಆಯ್ತು, 16 ವರ್ಷಕ್ಕೆ ಗಂಡ ಸತ್ತು ಹೋದ, ಆವಾಗಿನಿಂದ ನನ್ನ ಈ ತಲೆ ಹಜಾಮನ ಪಾಲಾಯ್ತು ಕಣ ಎಂದು ಅಜ್ಜಿ ತಲೆಯ ಮೇಲಿನ ಸೆರಗನ್ನು ತೆಗೆದು ಚಾಣೆ ಮಂಡೆಯನ್ನು ಸವರುತ್ತಾ ನಕ್ಕಿತು. ಆ ನಗುವಿನಲ್ಲಿ ವಿಷಾದವಿತ್ತೋ, ನಿರಾಸೆ ಇತ್ತೋ, ಅಥವಾ ಬದುಕು ಇಷ್ಟೇ ಎಂದು ವಾಸ್ತವವನ್ನು ಒಪ್ಪಿಕೊಂಡ ನಿಷ್ಠೆ ಇತ್ತೋ ಒಂದೂ ಅರ್ಥವಾಗಲಿಲ್ಲ ಚಾರುವಿಗೆ. ಅದೆಲ್ಲ ನಿಮ್ಮ ಕಾಲಕ್ಕಾಯ್ತು ಅಜ್ಜಿ, ಈ ಕಾಲದಲ್ಲೆಲ್ಲ ಹಾಗಿಲ್ಲ ಎಂದಳು. ಕಾಲ ಯಾವುದಾದ್ರೇನು, ಹೆಣ್ಣು ಒಂದ್ಸಲ ರಂಡೆಯಾದ್ಲು ಅಂದ್ರೆ ಮತ್ತೆ ಅವಳ ಮಂಡೆ ಬೋಳೆ ಎಂದ. ಅಜ್ಜಿಯ ಕಣ್ಣಿನಲ್ಲಿ ಅದೆಂತಹುದೋ ಗಹನತೆಯನ್ನು ಕಂಡಳು ಚಾರು.
ಮದುವೆ ಮುಹೂರ್ತ ಕಳೆದು ಮಂತ್ರವಾದ್ಯ ಘೋಷದೊಂದಿಗೆ ವರ ವಧುವಿನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ

0: ವಿನಿಮಯವು ಆದ ನಂತರ ಸುಮಂಗಲಿಯರೆಲ್ಲ ವಧುವರರಿಗೆ ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಕೂಡಲೇ ಸೆಗಣಿ ಸಾರಿಸಿದ ಮನೆಯ ಎದುರಿನ ಅಂಗಳದಲ್ಲಿ ಊಟಕ್ಕೆ ಎಲೆ ಹಾಕಲಾಯಿತು. ಊಟವಾದೊಡನೆ ನವವಧುವಿನೊಂದಿಗೆ ಗಂಡಿನ ಮನೆಯ ದಿಬ್ಬಣ ವಾಪಸ್ಸು ಹೋಗುವ ಸಮಯ ಬಂತು. ಚಾರುವಿಗೆ ಫಕ್ಕನೆ ಮಲ್ಲಿಯ ನೆನಪಾಯಿತು. ಮಲ್ಲಿಯಲ್ಲಿ ಎಂದು ಹುಡುಕುತ್ತಾ ಅಡಿಗೆ ಮನೆಯ ಆಚೆಯ ಕೋಣೆಯ ತನಕ ಬಂದಳು. ಕೋಣೆಯ ಬಾಗಿಲು ಮೆಲ್ಲ ಸರಿಸಿ ಇನ್ನೇನು ಒಳಗೆ ಕಾಲಿಡಬೇಕೆನ್ನುವಷ್ಟರಲ್ಲಿ ಅಲ್ಲಿ ಕಂಡ ದೃಶ್ಯಕ್ಕೆ ಅವಾಕ್ಕಾಗಿ ಹೋದಳು. ಅದು ಅನಿರೀಕ್ಷಿತವಾಗಿತ್ತು. ಚಾರು ಚಾರು ಎಂದು ಯಾರೋ ಕರೆಯುತ್ತಿದ್ದರು. ಮೈ ಮೇಲೆ ಎಚ್ಚರವಿಲ್ಲದವರಂತೆ ಗೊತ್ತು ಗುರಿ ಇಲ್ಲದೆ ಎತ್ತೆತ್ತಲೋ ನಡೆಯುತ್ತಿದ್ದಳು ಚಾರು. ಮತ್ತೆ ಮತ್ತೆ ಆ ದೃಶ್ಯ ಕಣ್ಮುಂದೆ ಕಟ್ಟುತ್ತಿತ್ತು. ಸತ್ಯ, ಮಲ್ಲಿ ಇಬ್ಬರು ಬಿಗಿ ಆಲಿಂಗನದಲ್ಲಿ ತಮ್ಮನ್ನೇ ತಾವು ಕಳೆದುಕೊಂಡಂತೆ ಮೈಮರೆತಿದ್ದ ಆ ದೃಶ್ಯ ತನ್ನ ಕಣ್ಣಿಗೆ ಬೀಳಬೇಕೆ? ಮರುಕ್ಷಣ ಚಾರು ಯೋಚಿಸಿದಳು. ಯಾಕಾಗಬಾರದು? ಹೌದು, ಸತ್ಯನಿಂದ ಮಲ್ಲಿಕಾಳಿಗೊಂದು ಹೊಸ ಬದುಕು ದೊರೆಯುವಂತಾದರೆ ತಾನೇಕೆ ಸೇತುವೆಯಾಗಬಾರದು? ಏನೋ ನಿರ್ಧರಿಸಿದವಳಂತೆ ಚಾರು ಕಣ್ಮುಚ್ಚಿ ಅಲ್ಲೇ ಕಂಬಕ್ಕೊರಗಿ ಕುಳಿತಳು. ಮದುವೆ ಮುಗಿಸಿ ಬಂದೊಡನೆ ಚಾರು ಸತ್ಯ ಮಲ್ಲಿಯರೊಂದಿಗೆ ಈ ವಿಷಯ ಪ್ರಸ್ತಾಪ ಮಾಡಿದಳು. ಮಲ್ಲಿ ಮೊದಲು ಗಾಬರಿಯಾದರೂ ಮತ್ತೆ ಸಮ್ಮತಿಸಿದಳು. ಸತ್ಯ ಹಾಗೂ ಚಾರುವಿನಿಂದ ನಿರೀಕ್ಷೆಯ ಭರವಸೆ ಪಡೆದು ಮಲ್ಲಿಕಾ ಊರಿಗೆ ಹೋಗಿದ್ದಳು. ಚಾರುವಿಗೆ ಈ ವಿಷಯವನ್ನು ಮಾವನ ಹತ್ತಿರ ಹೇಗೆ ಪ್ರಸ್ತಾಪಿಸಬೇಕೆಂದು ಗೊಂದಲವಾಗುತ್ತಿತ್ತು. ಜತೆಗೆ ಧೈರ್ಯವೂ ಬರುತ್ತಿರಲಿಲ್ಲ. ಕೊನೆಗೆ ಕೇಶವನ ಹತ್ತಿರ ತನ್ನ ಇಂಗಿತವನ್ನು ತಿಳಿಸಿದಳು. ಕೇಶವ ಹಳೆಯ ಸಂಪ್ರದಾಯಕ್ಕೆ ಅಷ್ಟಾಗಿ ಸೊಪ್ಪು ಹಾಕದ ಸುಧಾರಣಾವಾದಿಯಾಗಿದ್ದ. ಈ ವಿಷಯ ಕೇಳಿ ಮೊದಲು ಅಚ್ಚರಿಯಾದರೂ ಚಾರುವಿನ ಧೋರಣೆ ಆತನಿಗೂ ಇಷ್ಟವಾಗುತ್ತಿತ್ತು. ಆ ರಾತ್ರಿ ಚಾವಡಿಯಲ್ಲಿ ಕುಳಿತ ಅಪ್ಪನೊಂದಿಗೆ ಕೇಶವ ಮೆಲ್ಲನೆ ಈ ವಿಷಯ ಪ್ರಸ್ತಾಪಿಸತೊಡಗಿದ. ಚಾರು ಮರೆಯಲ್ಲಿ ಮಾವನನ್ನೇ ಗಮನಿಸುತ್ತಿದ್ದಳು. ನಗುತ್ತ ಹಗುರಾಗಿದ್ದ ಮಾವನ ಮುಖ ಇದ್ದಕ್ಕಿದ್ದಂತೆ ಬಿಗಿಯಾಗತೊಡಗಿತು. ಹಣೆ ನೆರಿಗೆ ಗಟ್ಟಿತು. ನಿನಗೆ ತಲೆಸಮ ಉಂಟ ಕೇಶವ? ಮುಂಡೇನ ಮದುವೆ ಆಗ್ಲಿಕ್ಕೆ ನನ್ನ ಮಗನಿಗೆ ಊರಲ್ಲಿ ಹೆಣ್ಣು ಗತಿ ಇಲ್ವಾ? ಇಂತಹ ದೊಡ್ಡ ಮನೆತನಕ್ಕೆ ಮಸಿ ಬಳಿಯುವ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದನ ಅವನು? ನೀನು ಅವನಿಗೆ ಬುದ್ಧಿ ಹೇಳುದು ಬಿಟ್ಟು ಅವನಿಗೆ ಕುಮ್ಮಕ್ಕು ಕೊಡ್ಲು ಹೊರಟಿದ್ಯಲ್ಲ. ನಿನ್ನ ಹೆಂಡತಿ ಆ ಮೂರು ಕಾಸಿನವಳನ್ನು ಕರ್ಕೊಂಡು ಬಂದದ್ದು ಇದಕ್ಕೇನಾ? ನಿನ್ನ ಹೆಂಡತಿಯನ್ನು ನನ್ನ ಸ್ವಂತ ಮಗಳು ಅಂತ ನೋಡ್ತಿದ್ದೆ. ನೋಡು ಎಂಥ ಕೆಲಸ ಮಾಡಿದ್ಲವಳು, ಮನೆಗೆ ಮಾರಿಯನ್ನೇ ಹೋಗಿಸಿದ್ಲಲ್ಲ. ನನ್ನ ಜೀವ ಇರೋವರೆಗೂ ಇಂತಹದ್ದನ್ನೆಲ್ಲ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಇನ್ನು ಸತ್ಯಂಗೆ ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ರೆ ನನ್ನ ಹೆಣದ ಮೇಲೆ ದಿಬ್ಬಣ ತಕೊಂಡು ಹೋಗ್ಲಿ ಎಂದವರೇ ದಡದಡ ಅಲ್ಲಿಂದೆದ್ದು ಹೋದ ರಭಸಕ್ಕೆ ಇಡೀ ಮನೆಯೇ ಒಮ್ಮೆ ನಡುಗಿದಂತಾಯಿತು. ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿತ್ತು. ಸತ್ಯ ಮತ್ತು ಕೇಶವ ಮೌನದ ಬಂಡೆಯಾಗಿದ್ದರು. ಚಾರುವಿಗೆ ಒಳಗೊಳಗೆ ಏನೋ ಒಂದು ಬಗೆಯ ಅಪರಾಧಿ ಭಾವ ಕಾಡುತ್ತಿತ್ತು. ಮರುದಿನದಿಂದ ಮನೆಯಲ್ಲೂ ಎಲ್ಲರೂ ಮೂಕರಾಗಿದ್ದರು. ಮಾತೇ ಇಲ್ಲದ ಮಸಣ ಮೌನ ಚಾರುವಿಗೆ ಅಸಹನೀಯವಾಗಿತ್ತು. ಮಲ್ಲಿಗೂ ಈ ಸುದ್ದಿ ಹೇಗೋ ಹೋಗಿ ಮುಟ್ಟಿತ್ತು. ಅಡಿಗೆ ಮನೆಯಲ್ಲಿ ಅತ್ತೆ ಪಾತ್ರೆ ಪಗಡಿಗಳನ್ನೆಲ್ಲ ಕುಕ್ಕುವುದು, ಬಾಗಿಲು ಧಡಾರೆಂದು ಮುಖಕ್ಕೆ ಹೊಡೆದಂತೆ ಹಾಕುವುದು ನಾವು ಪಾಪದ ಹುಡುಗಿ ಎಂದು ತಿಳಿದಿದ್ದೆವು. ಇವಳ ಕುಮ್ಮಕ್ಕೂ ನಮಗೆ ತಿಳಿದೇ ಇಲ್ಲ ನೋಡು ಎಂದು ಹಿತ್ತಿಲ ಬಾಗಿಲಲ್ಲಿ ಪಾತ್ರೆ ತೊಳೆಯುತ್ತಿದ್ದ ಅಮ್ಮಿಯನೊಂದಿಗೆ ಅತ್ತೆ ಹೇಳುತ್ತಿದ್ದ ಮಾತು ಒಳಗೆ ಮರಗೆಣಸಿನ ಸಿಪ್ಪೆ ತೆಗೆಯುತ್ತಿದ್ದ ಚಾರುವಿನ ಕಿವಿಗೆ ಬೀಳುತ್ತಿತ್ತು. ಅತ್ತೆ ಹೇಳುತ್ತಿದ್ದುದು ಯಾರಿಗೆ, ತನಗೋ ಮಲ್ಲಿಗೋ ಎಂಬ ಗೊಂದಲವೇಳುತ್ತಿತ್ತು. ಮರುದಿನ ಸುಡುಸುಡು ಮಧ್ಯಾಹ್ನ ಇಡೀ ಪ್ರಕರಣಕ್ಕೆ ಪೂರ್ಣ ವಿರಾಮ ಇಡುವಂತಹ ಒಂದು ಟೆಲಿಗ್ರಾಮ್ ಸಂದೇಶವೊಂದು ಚಾರುವಿನ ತಂದೆಯಿಂದ ಬಂದಿತ್ತು. ಮಲ್ಲಿಕಾ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಎಲ್ಲರ ಮುಖದಲ್ಲೂ ದಿಗ್ಭ್ರಾಂತಿ. ಎಲ್ಲಿದ್ದನೋ ಸತ್ಯ, ಹೊರಗೆ ಧಾವಿಸಿ ಬಂದವನೇ. ಈಗ ಸಮಾಧಾನ ಆಯ್ತಲ್ಲ ನಿಮ್ಗೆಲ್ಲ ಎಂದು ಒಂದು ಕ್ಷಣ ಅಪ್ಪನನ್ನೇ ದುರುಗುಟ್ಟಿ ನೋಡಿದ. ಮರುಕ್ಷಣವೇ ಅಲ್ಲಿಂದ ಹೊರಟು ಹೋಗಿದ್ದ. ಹಾಗೆ ಹೋದವನು ಇವತ್ತಿನವರೆಗೂ ವಾಪಸ್ಸು ಬಂದಿಲ್ಲ. ಹತ್ತಿರ ಹತ್ತಿರ 5 ವರ್ಷವಾಗುತ್ತಾ ಬಂತು. ಆತನ ಸುಳಿವು ಸಿಕ್ಕದೆ. ಅಕ್ಕ, ಇವತ್ತು ಬ್ರಹ್ಮಕಲಶದ ಕೊನೆ ದಿನ ಅಲ್ವಾ? ಸಚ್ಚಿದಾನಂದ ಸ್ವಾಮಿಗಳ ಪ್ರವಚನ ಉಂಟಂತೆ. ರಾಮಕೃಷ್ಣಾಶ್ರಮದಿಂದ ಬರ್ತಾರಂತೆ. ಬೇಗ ರೆಡಿಯಾಗು, ಎಲ್ಲರೂ ಹೋಗ್ಬೇಕಲ್ವಾ? ಯಶೋಧ ಚಾರುವನ್ನೆಚ್ಚರಿಸಿದಾಗ ಚಾರು ದಡಬಡನೆ ಎದ್ದು ಹೊರಡುವ ತಯಾರಿ ನಡೆಸಿದಳು. ದೇವಸ್ಥಾನದಲ್ಲಿ ಸಜ್ಜುಗೊಳಿಸಿದ್ದ ವೇದಿಕೆಯಲ್ಲಿ ಸ್ವಾಮಿಗಳು ಪೀಠದ ಮೇಲೆ ಉಪಸ್ಥಿತರಾಗಿದ್ದರು. ಪಾದ ಪೂಜೆ, ಕಾಣಿಕೆ, ಅರ್ಪಣೆ ಎಲ್ಲ ಮುಗಿದು ಸ್ವಾಮಿಗಳು ಪ್ರವಚನ ಆರಂಭಿಸಿದರು. ಈ ಪ್ರಪಂಚದ ಅಸ್ತಿತ್ವವೇ ನೀರ ಮೇಲಿನ ಗುಳ್ಳೆಯಂತೆ, ಇದೊಂದು ಭ್ರಮೆಯಂತೆ. ಮನುಷ್ಯ ತಾನೇ ರಚಿಸಿಕೊಂಡ ಸ್ವಾರ್ಥದ ಗೂಡಲ್ಲಿ ವಿಶ್ವದ ಪರಮಾನಂದವನ್ನು ಗುರುತಿಸಿದ ಹುಳುವಿನಂತೆ ಜೀವಿಸುತ್ತಾನೆ. ಪ್ರತಿಷ್ಠೆಯ ಹೆಸರಲ್ಲಿ ಸ್ವಾರ್ಥ, ಕಟ್ಟುಪಾಡುಗಳ ನಿರ್ಬಂಧದಲ್ಲಿ ಶೋಷಣೆ, ಇವೆಲ್ಲ ಮನುಷ್ಯನ ಆತ್ಮ ಸಾಕ್ಷಿಯನ್ನು ಮರೆಮಾಡುವ ಕೊಳೆಗಳು. ಈ ಸ್ವಾರ್ಥ ಮೀರಿ ಪರಮಾರ್ಥದ ಕಡೆಗೆ ಚಿಂತಿಸಿದರೆ ಮಾತ್ರ ಆತನಿಗೆ ಇಲ್ಲಿಂದ ಬಿಡುಗಡೆ. ಸ್ವಾಮಿಗಳ ಪ್ರವಚನ ಸಾಗುತ್ತಲೇ ಇತ್ತು. ಅಡಿಯಿಂದ ಮುಡಿಯವರೆಗೆ ಕಾವಿಧಾರಿಯಾದ ಸ್ವಾಮೀಜಿಯ ಎರಡು ತೇಜೋಮಯ ಕಣ್ಣುಗಳು ಮಾತ್ರ ಕಾಣುತ್ತಿದ್ದವು ಚಾರುವಿಗೆ. ಪ್ರವಚನ ಮಾಡುತ್ತಾ ಬಲಗೈ ಮೇಲೆತ್ತಿದ ಸ್ವಾಮೀಜಿಯ ಕಾವಿ ವಸ್ತ್ರ ಕೊಂಚ ಕೆಳಗೆ ಜಾರಿತು. ಚಾರು ನೋಡುತ್ತಲೇ ಇದ್ದಳು. ಜಾರಿದ ಕಾಷಾಯದಿಂದಾಗಿ ಅವರ ಬಲಗೈ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದೇ ಕ್ಷಣದಲ್ಲಿ ಆ ಕೈಯಲ್ಲಿದ್ದ ಕಪ್ಪು ಮಚ್ಚೆಯೂ ಸ್ಪಷ್ಟವಾಗಿ ಗೋಚರಿಸಿತು. ಚಾರುವಿಗೆ ಹೃದಯ ಬಾಯಿಗೆ ಬಂದಂತಾಗಿತ್ತು. ಕೂಡಲೇ ಅಲ್ಲಿಂದೆದ್ದು ಮನೆಗೆ ಬಂದಳು. ಹಿಂದೆಯೇ ಮನೆಯವರೆಲ್ಲರೂ ಎದ್ದು ಬಂದಿದ್ದರು. ಸಂಜೆ ಕತ್ತಲು ಮನೆಯನ್ನು ಆವರಿಸಿತ್ತು. ಯಾರೂ ದೀಪ ಹೊತ್ತಿಸಲಿಲ್ಲ.
1: ಇದುವರೆಗೆ ವ್ಯೂಹ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ವಿಜಯಲಕ್ಷ್ಮಿ ಶಾನ್ಬಾಗ್.

ತರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಶ್ರೀ ವಿಠಲ ರಾಮಮೂರ್ತಿ, ಮೃದಂಗ ಶ್ರೀ ಎಂಆರ್ ಸಾಯಿನಾಥ್. ಮೊದಲಿಗೆ ತ್ಯಾಗರಾಜರ ರಚನೆ ರಘುನಾಯಕ, ಹಂಸಧ್ವನಿ ರಾಗ, ಆದಿತಾಳ.

0: ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.
1: ವನಿತಾವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀ ಅವರ ಹಾಡು

ಸುಬ್ರಹ್ಮಣ್ಯೇನ ರಕ್ಷಿತೋಹಂ. ರಚನೆ ಮುತುಸ್ವಾಮಿ ದೀಕ್ಷಿತರ್. ಶುದ್ಧ ಧನ್ಯಾಸಿ ರಾಗ ಆದಿತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಎಸ್ ಜಯಶ್ರೀಯವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದದಲ್ಲಿ ವಯೋಲಿನ್ ಶ್ರೀ ವಿಠಲ ರಾಮಮೂರ್ತಿ, ಮೃದಂಗ ಶ್ರೀ ಎಂಆರ್ ಸಾಯಿನಾಥ್. ಇಲ್ಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇದೊಂದು ಪ್ರಕಟಣೆ. ಟ್ರಾಫಿಕ್ ಚಲನ್ ಮತ್ತು ಸಾರಿಗೆ ಇಲಾಖೆ ಪ್ರಕರಣಗಳಲ್ಲಿ ಶೇಕಡ 50 ರಿಯಾಯಿತಿ. ದಿನಾಂಕ 4/6/2026 ಸರಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991-2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026ಕ್ಕಿಂತ ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50 ರಿಯಾಯಿತಿ ನೀಡಲಾಗಿದೆ. ಈ ರಿಯಾಯಿತಿಯು ಮುಂಬರುವ ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ 11/7/2026 ಸಂಬಂಧ ಆದೇಶಿಸಲಾಗಿದ್ದು, ಇದು ದಿನಾಂಕ 21/6/2026

ದಿನಾಂಕ 10/7/2026ರವರೆಗೆ ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಮೇಲೆ ಕಾಣಿಸಿದ ಅವಧಿಯಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡ 50 ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನಡಗಲಿಯಲ್ಲಿ ಖೇತ್ ಬಚಾವ್ ಆಂದೋಲನವನ್ನು ನಾವು ಮಾಡಿದ್ದು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ ದ್ವಿದಳ ಧಾನ್ಯಗಳ ಆತ್ಮ ನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳ

0: ಅಲ್ಲಿ ಖಾಲಿ ಇರುವ ಒಟ್ಟು 72,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 2,48,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ಮ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ಮಠ್ ಅವರು.
2: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗ ಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮರಳಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೊಗಳ್ಳಿ ಸಮೀಪ ಕುಕ್ಕೇನಹಳ್ಳಿ ಚಿಕ್ಕ ರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿ

ಬಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ಧ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹ್ರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ಧ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ಧ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯಗಳನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ

ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಕಿತ್ತುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳ ವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿಸಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 500,000 ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆಂಡ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗೆ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೇ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆಹರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ, ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ PhD ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬಗ್ಗಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್

0: ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ, ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳುವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳುವಳಿಗೆ ಅಡ್ಡಿಯಾದರೂ ಚಳುವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989 ಈ ಚಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚಿಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳುವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತ್ತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
2: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ವರ್ಷ ನಾನಿನ್ನ ನೋಡದೆ, ಗಂ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು. ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿನೋವು. ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ 2 ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ, ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ

ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿ ಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ? ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು ಮನುಷ್ಯನು ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ. ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿದಾಂಡು ಮರಕುರಿ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗ್

0: ಕಂಡು ಮರಕೋತಿ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿ ಹೋದವನ ಬಗ್ಗೆ ಪದ್ಯರಿಯುವುದನ್ನು ಬಿಡು ಎಂದು ಮನೆಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇಸುಮಾರಿ ತೂಗುತ್ತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟಿಯೋ ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ, ಇಂದೋ ನಾಳೆಯೋ ಅಂತೆ. ಜನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನೊಯ್ದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮವು ಒಳ್ಳೆಯ ಪದ್ಯಗಳು, ಹೊತ್ತಿಗೆ ಒದಗಿದವು, ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. ಮೂರು ಪೇಪರ್ರು ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೆ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆತರದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ ಮೂರಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. ಮೂರನ್ನೂ ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯ್ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ 1 ತಾರೀಖು. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ತಿಂಗಳು ಅರೆಹೊಟ್ಟೆ, ಯುಗಾದಿಗೆ 3 ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ, ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು ಮೂರೇ ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವೆಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೀನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೋ. ಒಂಟಿ ಮುಡುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಸಾರಿ ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ

0: ನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.

0: ಆಕಾಶವಾಣಿ ಮಂಗಳೂರು.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇದೊಂದು ಪ್ರಕಟಣೆ. ಟ್ರಾಫಿಕ್ ಚಲನ್ ಮತ್ತು ಸಾರಿಗೆ ಇಲಾಖೆ ಪ್ರಕರಣಗಳಲ್ಲಿ ಶೇಕಡ 50 ರಿಯಾಯಿತಿ. ದಿನಾಂಕ 4/6/2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991-2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50 ರಿಯಾಯಿತಿ ನೀಡಲಾಗಿದೆ. ಈ ರಿಯಾಯಿತಿಯು ಮುಂಬರುವ ರಾಷ್ಟ್ರೀಯ ಲೋಕ ಅದಾಲತ್ ದಿನಾಂಕ 11/7/2026 ಸಂಬಂಧ ಆದೇಶಿಸಲಾಗಿದ್ದು, ಇದು ದಿನಾಂಕ 21/6/2026 ದಿನಾಂಕ 10/7/2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಮೇಲೆ ಕಾಣಿಸಿದ ಅವಧಿಯಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡ 50 ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲ ನೆನಪು ಬರುತ್ತದೆ.
5: ಮಾತೊಂದ ಕೇಳುವೆ ಹತ್ತಿರ ಹತ್ತಿರ ಬಾ, ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
6: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಕೇಳುಗರಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಅವರು ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 23 ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಗೀತಾ ವಿ ಮೈಂದನ್ ವಿಜಯ್. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ.

ಚಿತ್ರಗೀತೆಗಳು. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ.

ಆಕಾಶವಾಣಿ ಆರೋಗ್ಯ ಸಂಚಿಕೆ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತಾಗಿ ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾಮೇಧಾನಂದ ಜಿಯವರೇ ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಂಗೆ ಒಂದಾಗುವುದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು, ನಾವು ಪರಮಸತ್ಯದೊಂದಿಗೆ ಒಂದಾಗುವುದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಅರೆ, ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡ್ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ. ಎರಡನೇದು, ಯೋಗ ಅನುಭವ ಆಧಾರಿತ. ಕೇವಲ ಯಾವುದೋ ಸಿದ್ಧಾಂತವನ್ನು ನಂಬೋದಲ್ಲ, ಯಾರೋ ಒಬ್ಬ ಗುರುಗಳನ್ನು ನಂಬೋದಲ್ಲ. ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು.

0: ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ. ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
1: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
0: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವೂ ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ, ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು, ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
1: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
0: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ.

0: ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳಿಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳಿಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆ ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ಸಾ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು, ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆನ್ನಾಗಿ ಬಳಸಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರು ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ, ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೆ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆ್ಯನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು

0: ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆರಾಧ್ಯದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸ್ಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದುಬಿಡುತ್ತೆ. ಅದು ಇಲ್ಲಾಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆಯಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೇನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು. ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ

0: ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಮ್ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೆ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದಕ್ಕೆ ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು, ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರ್ದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರನ್ನೇ ಥೀಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದಕ್ಕೆ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕೋಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ. ಮಾರ್ಕ್ಸ್ ಯಾಕೆ ಬೇಕು? ಒಳ್ಳೆ ಕಾಲೇಜಲ್ಲಿ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ. ಅಲ್ಲಿ ಯಾಕೆ ಓದಬೇಕು? ಒಳ್ಳೆ ಕೆಲಸ ಬೇಕಲ್ಲ. ಒಳ್ಳೆ ಕೆಲಸ ಅಂದರೆ ಏನು? ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ. ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ? ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ, ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು. ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೇರಿಕದಿಂದ 1895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರ ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದಿ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್

0: ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತೊಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತೊಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದೇ?
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ

0: ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ, ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,10,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000-5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ

0: ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
1: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ಧ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50 ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದ

0: ಅಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32 ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ. ಹಿಂದೂ

0: ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

ಇಂದಿನ ಸ್ವರಮಾಧುರ್ಯದಲ್ಲಿ ವಿರೂಪಾಕ್ಷಯ್ಯ ವಂದಲಿಯವರು ಹಾಡಿರುವ ಶರಣರ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಸಗರದ ಬೊಮ್ಮಣ್ಣ ಅವರ ವಚನ. ಕಾಯಗುಣದಲ್ಲಿದ್ದು

0: ಇದುವರೆಗೆ ವಿರೂಪಾಕ್ಷಯ್ಯ ವಂದಲಿ ಅವರು ಹಾಡಿರುವ ಶರಣರ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ, ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು.
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ, ಪರಿಕಲ್ಪನೆ ಪಿವಿ ಪ್ರಶಾಂತ್ ಕುಮಾರ್.
3: ನನ್ನ ಹೆಸರು ಗೀತಾ ವಿ ಮೈಂದನ್. ನಾನ್ ಬಿಜೈ ಮಂಗಳೂರಿನವಳು, ಗೃಹಿಣಿ. ನನಗೆ ಮೊದಲಿನಿಂದಲೂ ಆಕಾಶವಾಣಿ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಬರುವ ಚಿತ್ರಗೀತೆಗಳಂತೂ ಇನ್ನೂ ಇಷ್ಟ.

ಅಮ್ಮ ನನಗೆ ರೇಡಿಯೋ ಉಡುಗೊರೆಯಾಗಿ ಕೊಟ್ಟಿರುತ್ತಾನೆ. ಇದರಿಂದ ನನ್ನ ಆಕಾಶವಾಣಿಯ ಬಾಂಧವ್ಯ ಇನ್ನೂ ಹೆಚ್ಚಾಯಿತು. ಆಕಾಶವಾಣಿಗೆ ಭೇಟಿ ನೀಡಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸುವರ್ಣ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಧನ್ಯವಾದಗಳು. ನನ್ನ ಅತ್ಯಂತ ನೆಚ್ಚಿನ ಹಾಡುಗಳು ಇಲ್ಲಿವೆ. ಮೊದಲನೆಯದ್ದು ಚಿತ್ರ ಚಿನ್ನ ನಿನ್ನ ಮುದ್ದಾಡುವೆ. ಹಾಡಿದವರು ಎಸ್ ಜಾನಕಿ ಮತ್ತು ಬೇಬಿ ಅನಿತಾ ಚೌಧರಿ. ಈ ಹಾಡಿನಲ್ಲಿ ತಾಯಿ ಮಗುವಿನ ಬಾಂಧವ್ಯದ ಮಿಂಚು ಇದೆ. ಇದು ತೊಟ್ಟಿಲ ಹಾಡು. ಈ ಹಾಡಲ್ಲಿ ಅಮ್ಮನ ಪ್ರೀತಿ ಹೃದಯವನ್ನು ನವಿರಾಗಿ ತಟ್ಟುತ್ತದೆ. ಈ ಹಾಡಿನ ಅಮೂಲ್ಯ ನೆನಪೇನೆಂದರೆ ನನ್ನ ಎರಡೂ ಮಕ್ಕಳು ಈ ಹಾಡನ್ನೇ ಕೇಳಿ ದೊಡ್ಡವರಾದವರು. ಅವರ ತಂದೆಯ ಪ್ರೀತಿಯ ಹಾಡು. ಇನ್ನೊಂದು ವಿಶೇಷತೆ ಏನೆಂದರೆ ನನ್ನಕ್ಕ ಹೈದರಾಬಾದಿನಲ್ಲಿರುವುದು. ಅವರ ಮಕ್ಕಳು ಮೊಮ್ಮಕ್ಕಳು ಈ ಹಾಡನ್ನೇ ಕೇಳಿ ಬೆಳೆದವರು. ಅಲ್ಲದೆ ಅವರ ಭಾಷೆ ತೆಲುಗು ಆದರೂ ಎಲ್ಲರೂ ಈ ಹಾಡನ್ನು ಚೆನ್ನಾಗಿ ಹಾಡುತ್ತಾರೆ. ಜೋ ಜೋ ಲಾಲೀನ ಹಾಡುವೆ ಚಿನ್ನ.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಗೀತಾ ವಿ ಮೈಂದನ್ ವಿಜಯ್ ಮಂಗಳೂರು ಅವರ ಭಾವಲಹರಿಯನ್ನು.
1: ನನ್ನ ಮಕ್ಕಳಿಬ್ಬರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಈಗ ನಾನು ಕೂಡ ಇಲ್ಲಿ ಕಾರ್ಯಕ್ರಮ ನೀಡುವುದು ನನಗೆ ತುಂಬಾ ಖುಷಿಯಾಗಿದೆ. ಅಲ್ಲದೆ ಇತ್ತೀಚೆಗೆ ನನ್ನ

ನನ್ನ ಮುಂದಿನ ಇಷ್ಟದ ಹಾಡು ಹೇಳಲಾಗದೆ ಉಳಿದ ಭಾವನೆ. ಯೌವನದ ದಿನಗಳ ಸೌಮ್ಯ ತಲ್ಲಣ, ಹೃದಯ ಬೇಗ ನೋವು ಪಡೆಯುತ್ತಿತ್ತು, ಹಾಗೆಯೇ ಸಂತೋಷವೂ ಆಗುತ್ತಿತ್ತು. ಆ ದಿನಗಳ ಸರಳತೆ ಈಗ ಸಿಗಲ್ಲ, ಅದಕ್ಕೆ ಈ ಹಾಡು ನಮ್ಮ ನೆನಪಿನ ಜೊತೆ ಇನ್ನೂ ಹೊಸದಾಗಿ ಹೋಗುತ್ತದೆ. ಚಿತ್ರ ಬಯಲುದಾರಿ, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಕನಸಲೂ ನೀನೆ, ಮನಸಲೂ ನೀನೆ.

ನನ್ನ ನೆಚ್ಚಿನ ಇನ್ನೊಂದು ಹಾಡು ಚಿತ್ರ ಮುತ್ತಿನ ಹಾರ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರಮ್ಮ. ಈ ಹಾಡಲ್ಲಿ ಮಡಿಕೇರಿಯ ಸೌಂದರ್ಯ ನೋಡಬಹುದು. ಇಲ್ಲಿ ಸಿಪಾಯಿ ಎಂದರೆ ಯುದ್ಧ ಮಾಡುವವನಲ್ಲ, ಪ್ರೀತಿಯ ಕಾವಲುಗಾರ. ಈ ಹಾಡಿನ ನೆನಪು ಏನೆಂದರೆ 1992 ನವೆಂಬರ್ 8 ನನ್ನ ಮದುವೆ. ಆ ದಿನವೇ ದೂರದರ್ಶನದಲ್ಲಿ ಈ ಸಿನಿಮಾ ಹಾಕಿದ್ದರು. ನಾನು ನನ್ನ ಗಂಡನ ಮನೆಗೆ ಬರುವಾಗ ದೂರದರ್ಶನದಲ್ಲಿ ಈ ಹಾಡು ಬರುತ್ತಿತ್ತು. ಆ ಸಂತೋಷ ಸಮಯದಲ್ಲಿ ಕೂಡ ಚಲನಚಿತ್ರ ನೋಡಲು ಆಗಲಿಲ್ಲ ಅಂತ ತುಂಬಾ ದುಃಖ ಆಯಿತು. ಕೇಳಿ ಈ ಹಾಡನ್ನು. ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರೆನೋ,

ನನ್ನ ಮುಂದಿನ ಇಷ್ಟದ ಹಾಡು ಚಿತ್ರ ತಾಯಿಯ ಮಡಿಲು. ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಇದು ನನ್ನ ತಂದೆಯವರ ಇಷ್ಟವಾದ ಹಾಡು. ಇಲ್ಲಿ ನಮಗೆ ಈ ಹಾಡು ಚಲನಚಿತ್ರದ ಹಾಡು ಅನ್ನಿಸೋಲ್ಲ, ಇದು ನಮ್ಮ ಮನೆಯೊಳಗೆ ಕೇಳಿಸಿಕೊಂಡ ಮಾತುಗಳಂತಿದೆ. ಈ ಹಾಡಿನ ನೆನಪು ಏನೆಂದರೆ, ಈ ಹಾಡು ಕೇಳುವಾಗ ನಮ್ಮ ಬಾಲ್ಯದ ನೆನಪು, ಅಮ್ಮನ ನೆನಪು ಉಂಟಾಗ್ತದೆ. ಜೀವನದಲ್ಲಿ ಎಲ್ಲ ಹಳೆಯದು ಅನಿಸಿದರೂ ಅಮ್ಮ ಎನ್ನುವ ಪದ ಹಳೆಯದಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ನನಗೆ ಈ ಹಾಡು ಎಂದರೆ ತುಂಬಾ ಇಷ್ಟ. ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ. ಅಮ್ಮ

0: ಬಂದು ಬಿಡೆವು.
1: ಅಮ್ಮ ನೀನು ನಕ್ಕಳೆ, ನಮ್ಮ ಬಾಳೆ ಚಕ್ಕರೆ.
2: ಅಮ್ಮ ನೀನು ನಕ್ಕಳೆ.

0: ಇಲ್ಲಿ ಜೋರಾಗಿ ಪ್ರೀತಿಯನ್ನು ಹೇಳುವುದಿಲ್ಲ. ಇದು ಹಳೆಯ ಕಾಲದ ಪ್ರೀತಿ, ಆತುರವಿಲ್ಲದ ಪ್ರೀತಿ. ಇದರಲ್ಲಿ ಭಾವನೆ ಏನೆಂದರೆ ಇದು ಪದಗಳ ಸಂಗೀತವಲ್ಲ, ಇದು ನಮ್ಮೊಳಗಿನ ಹಳೆಯ ಮನಸ್ಸಿನ ಧ್ವನಿ. ಎಷ್ಟೋ ವರ್ಷದ ಹಿಂದೆ ನಾವು ದಂಪತಿಗಳು ಈ ಹಾಡನ್ನು ಒಂದೇ ವೇದಿಕೆಯಲ್ಲಿ ಹಾಡಿದ್ದೇವೆ. ಈ ಹಾಡಲ್ಲಿ ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಅಂತ ಇದೆ, ಆದರೆ ನಾವು ಹಾಡುವಾಗ ನಮ್ಮೂರು ಕಿದಿಯೂರು ನಿಮ್ಮೂರು ಕಲ್ಮಾಡಿ ಅಂತ ನಮ್ಮ ನಮ್ಮ ಊರಿನ ಹೆಸರನ್ನು ಹೇಳಿ ಹಾಡಿದ್ದೇವೆ. ಆ ನೆನಪಂತೂ ಮರೆಯಲು ಸಾಧ್ಯವೇ ಇಲ್ಲ. ಆದುದರಿಂದ ನನಗೆ ಈ ಹಾಡು ತುಂಬ ಇಷ್ಟ ಆಯಿತು, ನೀವು ಇಷ್ಟಪಡ್ತೀರಂತ ಭಾವಿಸುತ್ತೇನೆ. ಚಿತ್ರ ಮೈಸೂರು ಮಲ್ಲಿಗೆ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಎಂದೆನ್ನ ಕೇಳಲೇಕೆ, ಎನ್ನರಸ ಸುಮ್ಮನಿರೆ ಎಂದಳಾಕೆ.
1: ಒಂದಿರ

ನನ್ನ ಮುಂದಿನ ಹಾಡು ಚಿತ್ರ ಕಿಟ್ಟು ಪುಟ್ಟು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ನನಗೆ ಈ ಹಾಡು ತುಂಬಾ ಇಷ್ಟ, ಯಾಕೆಂದ್ರೆ ಇದು ನನ್ನ ತಾಯಿ ಭಾಷೆ ಅಂದ್ರೆ ತುಳು. ತುಳು ಭಾಷೆಯ ತುಣುಕು ಇದೆ. ಅಲ್ಲದೆ ಇದು ನನ್ನ ಊರಿನಲ್ಲಿಯೇ ಚಿತ್ರೀಕರಣ ಆಗಿದ್ದು, ಅಲ್ಲದೆ ಈ ಹಾಡಿನಲ್ಲಿ ನಂಬಿಕೆ ಅಂದರೆ ನೀನು ಸದಾ ಹತ್ತಿರ ಇದ್ದರೆ ಸಾಕು, ಮೆತ್ತಗೆ ಬಾ ಅನ್ನೋದು ಆತುರವಿಲ್ಲದ ಸಂಬಂಧದ ಗುರುತು. ಇದು ನನ್ನ ತಾಯಿ ಮನೆಯ ಕಲ್ಮಾಡಿ ಎಂಬ ಊರಿನಲ್ಲಿಯೇ ಆದದ್ದು. ದ್ವಾರಕೀಶ್ ಸರ್ ಮತ್ತು ವೈಶಾಲಿ ಕಾಸರವಳ್ಳಿ ಅವರನ್ನು ತುಂಬಾ ಹತ್ತಿರದಿಂದ ನೋಡಿದ ಅನುಭವ. ಈಗಲೂ ಈ ಹಾಡು ಕೇಳುವಾಗ ಅಮ್ಮನ ಮನೆ, ಅಂಗಳ ಎಲ್ಲಾ ನೆನಪು ಬರುತ್ತದೆ. ಆದುದರಿಂದ ಈ ಹಾಡು ನನಗೆ ತುಂಬಾ ಇಷ್ಟ, ನಿಮಗೂ ಇಷ್ಟ ಅಂತ ಭಾವಿಸುತ್ತೇನೆ. ಮತ್ತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ.

ಆತ್ಮೀಯ ಕೇಳುಗರೆ, ನನ್ನ ನೆಚ್ಚಿನ ಹಾಡುಗಳನ್ನು ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇನೆ. ಇಂತಹ ಸ್ಮರಣೀಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಗೆ ಮತ್ತೊಮ್ಮೆ ನನ್ನ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ರಾಗತಾನ ಪಲ್ಲವಿಯಲ್ಲಿ ಗೀತಾ ವಿ ಮೈಂದನ್, ಎಲ್ರಿಗೂ ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 575-004.

0: ಆಕಾಶವಾಣಿ ಮಂಗಳೂರು. ಕೇಳುಗರೆ, ಇದೊಂದು ಪ್ರಕಟಣೆ. ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಹಾಗೂ ಉದ್ಯೋಗಾವಕಾಶ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸಿನ ಮುಖ್ಯಾಂಶಗಳು ಇಂತಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೋ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcu.karnataka.gov.inಗೆ ಲಾಗಿನ್ ಆಗಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9538653180 ಅಥವಾ 6363891284 ಮತ್ತು 9611924211. ಇಮೇಲ್ ವಿಳಾಸ outreach@nabkarnataka.org. ಪ್ರಕಟಣೆ ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.
1: This is Akashvani and I am Valsa Williams with the Midday News. The headlines. President Draupadi Murmu to present gallantry awards at Rashtrapati Bhavan.

ಹ್ಯಾರಿ ಆನಂದ್ ಮತ್ತು ಸುನಿಧಿ ಚೌಹಾನ್ ಅವರು ಹಾಡಿರುವ ಬಿಚ್ಚು ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಆನಂದ್ ರಾಜ್ ಆನಂದ್ ಅವರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಪೆರೂ ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರೂ ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ.

0: ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000ಕ್ಕೂ ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29ರವರೆಗೆ ಮನೆ ಮನೆ ಸಮೀಕ್ಷೆ, August 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5ರಿಂದ September 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ CP ರಾಧಾಕೃಷ್ಣನ್ ಪ್ರತಿ

0: ಆಜ್ಞಾ ವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ ಮೂರು ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಮೂರನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣ ವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕಾಂತಾರ ಚಿತ್ರಕ್ಕಾಗಿ ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ನಾಗರಾಜ್ ಪನಾರ್ ವಲ್ತೂರು ಅವರು ಹಾಡಿರುವ ಗೀತೆ. ಪ್ರಮೋದ್ ಮರವಂತೆ ಅವರ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.
2: ಬತ್ತ ತೊಳು ಕೈಗೆ ಮಣಿ ಮುಳ್ಳೆ ನೀತ ಮದಿವಾದಣ್ಣ ಬರ್ಲಿಲ್ಲ.

ಮುಂದೆ ಮಿಲನ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಅವರು ಹಾಡಿರುವ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಮತ್ತು ಸಂಗೀತ ಮನೋಮೂರ್ತಿ.

ಉಪಾಧ್ಯಕ್ಷ ಚಿತ್ರಕ್ಕಾಗಿ ರಕ್ಷಿತಾ ಸುರೇಶ್ ಮತ್ತು ವಿಜಯಪ್ರಕಾಶ್ ಅವರು ಹಾಡಿರುವ ಗೀತೆ, ಎಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಕ್ಸ್ಕ್ಯೂಸ್ ಮೀ ಚಿತ್ರಕ್ಕಾಗಿ ರಾಜೇಶ್ ಅವರು ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಇದೊಂದು ಪ್ರಕಟಣೆ. ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಹಾಗೂ ಉದ್ಯೋಗಾವಕಾಶ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸಿನ ಮುಖ್ಯಾಂಶಗಳು ಇಂತಿವೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 1 ವರ್ಷದ ಯುಜಿ ಡಿಪ್ಲೊಮೋ ಕೋರ್ಸ್. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶ.

ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೊ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ರೂಪಾಯಿ ಶಿಷ್ಯ ವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ರೂಪಾಯಿ ವೇತನದೊಂದಿಗೆ ಎನ್ಎಬಿ ಅಥವಾ ಇತರೆ ಎನ್ಜಿಒಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026. ಅರ್ಜಿಯನ್ನು www.bcu.karnataka.gov.in ಗೆ ಲಾಗಿನ್ ಆಗಿ ಸಲ್ಲಿಸಬೇಕು. ಎನ್ಜಿಒಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ ಸಿಎಸ್ಆರ್ ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9538653180, 6363891284 ಮತ್ತು 9611924211. ಇಮೇಲ್ ವಿಳಾಸ outreach@nabkarnataka.org. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ವಂದನ ಝಡಾಲ್, ವಿದ್ಯಾರ್ಥಿಗಳು ಆಹ್ನಿಯಾ ಶೆಟ್ಟಿ ಮತ್ತು ಭಾವಿಕಾ ಅಗರ್ವಾಲ್, 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿ ರಂಗದಲ್ಲಿ ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿಯಲ್ಲಿ ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ಬಳಿಕ ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ನಂತರ ಸಾನ್ನಿಧ್ಯ ಅವರಿಂದ ದಾಸಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು ಕುರಿತು ಭಾಷಣ. ಎಂಟು ತುಳು ಕಾರ್ಯಕ್ರಮ, ಸುಭಾಷ್ ಚಂದ್ರ ಕಣ್ವತೀರ್ಥ ಅವರಿಂದ ತುಳುನಾಡ ಅಡ್ಡಿಯಲು ಕುರಿತು ಭಾಷಣ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಎಸ್ ಅರುಣಕುಮಾರಿ ಅವರ ವೀಣಾ ವಾದನ, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05:09. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz. ಎಫ್ಎಂ ಕಂಪನಾಂಕ 100.3 MHz. ನಮ್ಮ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಾಯಂಕಾಲದ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್. ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಒಲವು ಗೆಲುವು ಚಿತ್ರದ ಗೀತೆ.

ಒಲವು ಗೆಲುವು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ನಾನಿನ್ನ ಮರೆಯಲಾರೆ ಚಿತ್ರಕ್ಕಾಗಿ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವ ಚಿ ಉದಯ ಶಂಕರ್ ಅವರ ಗೀತೆ, ಸಂಗೀತ ರಾಜನ್ ನಾಗೇಂದ್ರ.

ನಾ ನಿನ್ನ ಮರೆಯಲಾರೆ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ ಗೀತೆಯನ್ನು ಕೇಳಿದಿರಿ. ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸೀತಾ ಚಿತ್ರದ ಗೀತೆ, ಗೀತರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ವಿಜಯಭಾಸ್ಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ ಚಿ ಉದಯಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ರಾಜನ್ ನಾಗೇಂದ್ರ, ಚಿತ್ರ ಪ್ರೀತಿ ಮಾಡು ತಮಾಷೆ ನೋಡು. ಮುಂದಿನ ಗೀತೆ ಮಹಾತ್ಯಾಗಿ ಚಿತ್ರದಿಂದ, ಗಾಯಕರು ಎಸ್ ಜಾನಕಿ ಮತ್ತು ರಾಮಕೃಷ್ಣ, ಗೀತರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ರಾಜನ್ ನಾಗೇಂದ್ರ.

0: ಸಂಗಮ ಚಿತ್ರಕ್ಕಾಗಿ ಸಾಗರ್ ಮತ್ತು ದಿವ್ಯಾ ಎಚ್ ಹಾಡಿದ ಕವಿರಾಜ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ದೇವಿಶ್ರೀ ಪ್ರಸಾದ್. ಕಾರ್ಯಕ್ರಮದ ಕೊನೆಯಲ್ಲಿ ಮಳೆ ಚಿತ್ರಕ್ಕಾಗಿ ಹರಿಚರಣ್ ಹಾಡಿರುವ ಮಂಜುನಾಥ ರಾವ್ ಅವರ ಗೀತೆ. ಸಂಗೀತ ಜೆಸ್ಸಿ ಗಿಫ್ಟ್.
1: ಮಳೆ ಮಳೆ ಮಳೆ ಚಿತ್ರ

0: ಆಕಾಶವಾಣಿ ಮಂಗಳೂರು, ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ವಂದನಾ ಜಢಾಲ್,
0: ಭಾಗವಹಿಸುವವರು
1: ಭಾವಿಕಾ ಅಗ್ರವಾಲ್ ಹಾಗೂ ಅನ್ಯಾ ಶೆಟ್ಟಿ. ನಮಸ್ಕಾರ ದೋಸ್ತೋ, ಮೈ ಹೂ ಆಪ್ಕಿ ರೇಡಿಯೋ ಸಖಿ ಅಂಜಲಿ ಪಾಟಣ್ಕರ್, ಔರ್ ಆಪ್ ಸುನ್ ರಹೇ ಹೈ ಹಿಂದಿ ಪಾಠ. ದೋಸ್ತೋ, ಪಿಛಲೇ ಪಾಠ ಮೇ ಹಮ್ ಬಾತ್ ಕರ್ ರಹೇ ಥೇ ಏಕ್ ಐಸೆ ಮಹಾನ್ ವ್ಯಕ್ತಿತ್ವ ಕಿ ಜಿನ್ಕೆ ವಿಚಾರ ಆಜ್ ಭಿ ಯುವಕೋಂ ಕೆ ದಿಲೋ ಮೇ ಊರ್ಜಾ ಔರ್ ಆತ್ಮವಿಶ್ವಾಸ್ ಭರ್ ದೇತೇ ಹೈ. ಏಕ್ ಐಸೆ ಸನ್ಯಾಸಿ ಕಿ ಜಿನ್ಹೋನೆ ಭಾರತ್ ಕಿ ಆಧ್ಯಾತ್ಮಿಕ ಶಕ್ತಿ ಕೋ ಪೂರಿ ದುನಿಯಾ ಕೆ ಸಾಮ್ನೆ ಗರ್ವ ಕೆ ಸಾಥ್ ಪ್ರಸ್ತುತ್ ಕಿಯಾ. ಸ್ವಾಮಿ ವಿವೇಕಾನಂದ್ ಜೀ ನೇ ಯುವಕೋಂ ಕೋ ಮಂತ್ರ ದಿಯಾ, ಉಠೋ ಜಾಗೋ ಔರ್ ತಬ್ ತಕ್ ಮತ್ ರುಕೋ ಜಬ್ ತಕ್ ಲಕ್ಷ್ಯ ಪ್ರಾಪ್ತ ನ ಹೋ ಜಾಯ. ಸ್ವಾಮೀಜಿ ಕಹತೆ ಥೇ ಅಪ್ನೆ ಆಪ್ ಪರ್ ವಿಶ್ವಾಸ್ ಕರೋ, ಇಸಿ ಪರ್ ಸಾರಿ ಶಕ್ತಿ ಟಿಕಿ ಹೈ. ಜೊ ಅಪ್ನೆ ಆಪ್ ಪರ್ ವಿಶ್ವಾಸ್ ನಹಿ ಕರ್ತಾ ವಹ ನಾಸ್ತಿಕ್ ಹೈ. ಶಿಕಾಗೋ ಧರ್ಮ ಸಂಸದ್ ಮೇ ಸ್ವಾಮೀಜಿ ಕೆ ಸಾಮ್ನೆ ಅಲಗ್ ಅಲಗ್ ಧರ್ಮೋ ಕೆ ಹಜಾರೋ ಪ್ರತಿನಿಧಿ ಉಪಸ್ಥಿತ್ ಥೇ. ತಬ್ ಉನ್ಹೋನೆ ಮಾ ಕಾಲಿ ಕೋ ಯಾದ್ ಕಿಯಾ ಔರ್ ಖುದ್ ಸೆ ಕಹಾ, ಮೈ ಸಿರ್ಫ್ ಏಕ್ ಛೋಟಾ ಸಾ ಮಾಧ್ಯಮ ಹೂ, ಬೋಲ್ನೆ ವಾಲಿ ತೋ ವಹ ಶಕ್ತಿ ಹೈ. ಔರ್ ಜೈಸೆ ಹೀ ಉನ್ಹೋನೆ ಬೋಲ್ನಾ ಶುರು ಕಿಯಾ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ತೋ ಪೂರಾ ಹಾಲ್ ತಾಲಿಯೋ ಸೆ ಗೂಂಜ್ ಉಠಾ. ದೋಸ್ತೋ, ಆಜ್ ಕೆ ಯುವಾಓ ಔರ್ ಭಾರತ್ ಕೆ ಭವಿಷ್ಯ ಕೆ ಲಿಯೆ ಸ್ವಾಮಿ ವಿವೇಕಾನಂದ್ ಜೀ ಕೆ ಆದರ್ಶೋ ಕಿ ಪ್ರಾಸಂಗಿಕತಾ ಪರ್ ಅಬ್ ಜಾನ್ಕಾರಿ ಲೆಂಗೆ ಅಧ್ಯಾಪಿಕಾ ವಂದನಾ ಚಢಾಲ್ ಜೀ ಸೆ. ಇಸ್ ಸಂವಾದ್ ಮೇ ಸಹಭಾಗಿ ಹೈ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮ್ಯಾಂಗ್ಲೋರ್ ಕಿ ಛಾತ್ರಾಯೆ ಭಾವಿಕಾ ಅಗ್ರವಾಲ್ ಔರ್ ಅನ್ಯಾ ಶೆಟ್ಟಿ.

ಕೇಳುಗರೆ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ಹಾಗೆಯೇ ಸಾನಿಧ್ಯ ಅವರಿಂದ ದಾಸರ ಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು ಈ ಕುರಿತು ಭಾಷಣ ಕೇಳುವಿರಿ.

ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಕಣ್ವತೀರ್ಥ ಅವರಿಂದ ತುಳುನಾಡ ಅಡ್ಡೆಲು ಈ ಕುರಿತು ಭಾಷಣ ಪ್ರಸಾರವಾಗುವುದು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ, ವಿ ಎಸ್ ಅರುಣಾಕುಮಾರಿ ಅವರ ವೀಣಾವಾದನದ ಪ್ರಸಾರ.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಫಿಜಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಗುಲ್ಜಾರ್ ಅವರ ಗೀತೆ, ಸಂಗೀತ ಅನು ಮಲಿಕ್.

ಗರಂ ಮಸಾಲಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿದ ಮಯೂರ್ ಪುರಿ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಪ್ರೀತಂ. ಕಾರ್ಯಕ್ರಮದ ಕೊನೆಯಲ್ಲಿ ಸನಮ್ ರೇ ಚಿತ್ರಕ್ಕಾಗಿ ಶಾನ್ ಹಾಡಿರುವ ಮನೋಜ್ ಮುಂತಾಶಿರ್ ಅವರ ಗೀತೆ. ಸಂಗೀತ ಜೀತ್ ಗಂಗೂಲಿ.

ಸನಮ್ ರೇ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿದ ರಶ್ಮಿ ವಿರಾಗ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಜೀತ್ ಗಂಗೂಲಿ. ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈ ಸಾಯಂಕಾಲ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು. ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ. ಮೊದಲಿಗೆ ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ನಂತರ ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ಬಳಿಕ ಸಾನಿಧ್ಯ ಅವರಿಂದ ದಾಸರ ಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು ಈ ಕುರಿತು ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ, ಸುಭಾಷ್ಚಂದ್ರ ಕಣ್ವತೀರ್ಥ ಅವರಿಂದ ತುಳುನಾಡ ಅಡ್ಡಿಯಲು ಈ ಕುರಿತು ಭಾಷಣ ಪ್ರಸಾರವಾಗುವುದು. 9:15 ಸ್ಪಾಟ್ಲೈಟ್, ಈ ರಾತ್ರಿ 9:30 ಹಾಗೂ 10:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಎಸ್ ಅರುಣಾಕುಮಾರಿ ಅವರ ವೀಣಾವಾದನ, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ಮಂಗಳವಾರ 30 ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಎನ್ ಎಸ್ ಗೋಖಲೆ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರ ಈ ಕುರಿತು ಡಾಕ್ಟರ್ ರಾಕೇಶ್ ಅವರೊಂದಿಗೆ ಸಂದರ್ಶನ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಕನ್ನಡ ಚಿತ್ರಗೀತೆಗಳು, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪೌಲ್ಸನ್ ಕೆಜೆ ಅವರ ಸಿತಾರ್ವಾ.

ಸಾಧನದಲ್ಲಿ ರಾಗ್ ನಟ ಭೈರವ್. 12:05 ವನಿತಾ ವಿಹಾರ ನಾಟಕ ಫೋನಾಯಣ. ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾಕ್ಟರ್ ದಾಕ್ಷಾಯಿಣಿ ರಾಮನಗರ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರ ಮಾಧುರ್ಯ, ರವೀಂದ್ರ ಹೆಗಡೆ ಮೂರೂರು ಅವರು ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಭಜನ್ಸ್ಗಳನ್ನು ಕೇಳಬಹುದು. ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ ಹೆಗಡೆ ಮತ್ತು ಅನ್ನಪೂರ್ಣ. 5:45 ಕನ್ನಡ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಅವಲೋಕನ. ನಾಳೆ ಸಂಜೆ 6:50 ಲಂಡನ್ನ ಓವಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ವಾರ್ತಾ ಪ್ರಸಾರದ ಅವಧಿಗಳನ್ನು ಹೊರತುಪಡಿಸಿ ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇವು ನಮ್ಮ ನಿಲಯದಿಂದ ಈ ಸಾಯಂಕಾಲ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ವಿದ್ಯಾಭೂಷಣ ಅವರು ಹಾಡಿದ ಗುರು ಮಹಿಪತಿದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಕನಕದಾಸರ ಕೀರ್ತನೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ 2 ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರೂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟ್ರೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 41,22,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246,09,00,000 ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು

0: ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ KN ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೇ ಗಮನಿಸಿ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ KR ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ರಜನಿ ಭಟ್.

0: ಧವನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಇವಳದೇನು ಕರುಣೆ ಪ್ರೀತಿಯ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ.

0: ಹೇಳಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು 1 ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 ತಾರೀಕು ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ನಿಮಿಷ ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ

0: ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವಿದೆ, ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಸಮಯ 6:50. ಇದೀಗ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.

0: ಆತ್ಮೀಯ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ, ನಂತರ ಭಕ್ತಿಗೀತೆಗಳನ್ನು ಕೇಳುವಿರಿ. ಇದೀಗ ಪ್ರಕಟಣೆ.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555.
0: ಇದೀಗ ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು, ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ರಜನಿ ಭಟ್.
2: ಕೃಷಿಕ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ವೀಣಾ ಕೆಆರ್, ಸಹಾಯಕ ಕೃಷಿ ನಿರ್ದೇಶಕರು ಮಂಗಳೂರು ತಾಲೂಕು, ಇವರಿದ್ದಾರೆ. ಇವರು ಇವತ್ತು ನಮ್ಮ ಜೊತೆ ಮುಂಗಾರಿನ ಹಂಗಾಮಿಗೆ ಭತ್ತದ ಕೃಷಿಯಲ್ಲಿ ಕೃಷಿ ಇಲಾಖೆಯ ಸವಲತ್ತುಗಳು ಹಾಗೂ ಯಾವ ರೀತಿಯಾದಂತಹ ತಯಾರಿ ನಡೆಸಿದೆ ಇವೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ.
3: ನಮಸ್ಕಾರ ಮೇಡಮ್, ಹಾಗೂ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು.
2: ಮೇಡಮ್, ಈಗ ಕಾರ್ಯಕ್ರಮದ ಮೊದಲಿಗೆ ಈಗ ಮುಂಗಾರು ನಮ್ಮಲ್ಲಿ ಆರಂಭವಾಗಿದೆ ಅಂತ ಹೇಳಬಹುದು, ಆದರೆ ಗ್ರಹಿಸಿದಷ್ಟು ಬರ್ತಾ ಇಲ್ಲ ಮಳೆ. ಈ ಸಮಯದಲ್ಲಿ ಈಗ ಮಳೆಗಿಂತ ಮೊದಲು ನೀವು ಯಾವ ರೀತಿ ತಯಾರಿ ನಡೆಸಿದ್ರಿ, ಈಗ ನೋಡಿದಾಗ ಯಾವ ರೀತಿಯಾದ ತಯಾರಿನ ಬೇಕಾಗಬಹುದು, ಇದರ ಬಗ್ಗೆ ನಮಗೆ ಸಮಗ್ರವಾಗಿ ಹೇಳಿ ಮೇಡಮ್.
3: ಮಂಗಳೂರು ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಇಲಾಖೆ, ಕೃಷಿ ಇಲಾಖೆ ಅಂತ ಹೇಳಿದಾಗ ಮುಖ್ಯವಾಗಿ ಭತ್ತದ ಬೆಳೆಯನ್ನೇ ಮಾಡುವಂಥದ್ದು. ಅದರಲ್ಲೂ ಮಂಗಳೂರು ತಾಲೂಕಿನಲ್ಲಿ ಬಹು ಹೆಚ್ಚಿನ ರೈತರು ಮುಂಗಾರು ಹಂಗಾಮಿನಲ್ಲಿ ಭತ್ತವನ್ನೇ ಬೆಳೆಯುವಂಥದ್ದು, ಯಾಕಂದ್ರೆ ತುಂಬಾ ಮಳೆ ಬೀಳುವಂಥ ಪ್ರದೇಶ ನಮ್ಮಲ್ಲಿ. ಹಾಗಾಗಿ ಭತ್ತದ ಕೃಷಿಗೋಸ್ಕರ ಭತ್ತದ ಬಿತ್ತನೆ ಬೀಜವನ್ನು ನಾವು MO4 ತಳಿ, ಕೆಂಪು ಮುಕ್ತಿ, ಜಯ, ಜ್ಯೋತಿ, ಅದರ ಜೊತೆಗೆ ನಾವು ಸಹ್ಯಾದ್ರಿ ಬ್ರಹ್ಮ ಹಾಗೂ ಸಹ್ಯಾದ್ರಿ ಪಂಚಮುಖಿ ಎನ್ನುವ ಐದಾರು ತಳಿಗಳನ್ನು ಈಗಾಗಲೇ ಶೇಖರಣೆ ಮಾಡಿಬಿಟ್ಟು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ದಾಸ್ತಾನು ಮಾಡಿಟ್ಟಿದ್ದೇವೆ. ಒಟ್ಟಾಗಿ ಒಂದು 400 ಕ್ವಿಂಟಲ್ ಅಷ್ಟು ಈಗ ಆಲ್ರೆಡಿ ತರಿಸಿದ್ದೇವೆ. ಅದರಲ್ಲಿ 300 ಕ್ವಿಂಟಲ್ ಈಗ ಆಲ್ರೆಡಿ ರೈತ ಬಾಂಧವರು ತೆಗೆದುಕೊಂಡು ಹೋಗಿದ್ದಾರೆ, ಸರಬರಾಜ್ ಆಗಿದೆ ಆಲ್ರೆಡಿ ಈಗ. ಸೊ ರೈತರು ಕೂಡ ಈ ಮುಂಗಾರು ಹಂಗಾಮಿಗೆ ತಯಾರಿಗಳನ್ನು ಆಲ್ರೆಡಿ ನಡೆಸಿದ್ದಾರೆ ಅಂತ ಇದರಿಂದ ಹೇಳ್ಬೋದು.
2: ಜೂನ್ ಆಗ್ತಾ ಬಂತು ಇವಾಗ,
3: ಆದ್ರೆ ಮಳೆ ಒಂದು ಕೊರತೆ ಕಂಡು ಬಂದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ನೀರಿನ್ನೂ ಹೊಲಗಳಲ್ಲಿ ಆಗ್ಲಿಲ್ಲ, ಹಾಗಾಗಿ ರೈತರು ಉಳುಮೆ ಮಾಡಿ ಇಟ್ಟಿದ್ದಾರೆ, ಆದ್ರೆ ನರ್ಸರಿ ಕೂಡ

0: ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ. ಆದರೆ ಅದು ಆ ಸಮಯದಲ್ಲಿ ಮಳೆ ಬಾರದೇ ಇದ್ರೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ, ಅಂದರೆ ಅದನ್ನು ಮೇನ್ ಫೀಲ್ಡಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ ಅವರಿಗೆ ಮಳೆ ಕೊರತೆ ಆದರೆ ನಮಗೆ ನಷ್ಟ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಿದೆ. ಹಾಗಾಗಿ ನಾವು ರೈತರಿಗೋಸ್ಕರ ಮತ್ತೊಂದು ತಳಿ ಜ್ಯೋತಿ ಅಂತ ಏನು ಹೇಳ್ತೇವೆ ಅದು 90-105 ದಿವಸಕ್ಕೆ ಬರುವಂಥ ಒಂದು ತಳಿಯಾಗಿರುತ್ತದೆ. ಅದನ್ನು ಕೂಡ ಈಗ ತಾಸಾನು ಮಾಡಿಟ್ಟಿದ್ದೇವೆ. ರೈತ ಬಾಂಧವರು ಇನ್ನು ಮಳೆ ಕೊರತೆ ಬಂದಲ್ಲಿ ಇದನ್ನು ಕಾಂಟಿಜೆನ್ಸಿ ಪ್ಲಾನ್ ಅಂತ ಏನು ಹೇಳ್ತೇವೆ ನಾವು, ಅಂದರೆ ಪರ್ಯಾಯವಾಗಿ ಈ ಮಳೆ ಕೊರತೆ ಆದರೆ ಪರ್ಯಾಯವಾಗಿ ಉಪಯೋಗವಂತ ತಳಿಗಳನ್ನು ಕೂಡ ನಾವು ಈಗ ಆಲ್ರೆಡಿ ದಾಸ್ತಾನ ಮಾಡಿದ್ದೇವೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಇದ್ದಲ್ಲಿ ನಾವು KSSCಗೆ ಇಂಡೆಂಟ್ ಕೊಟ್ಬಿಟ್ಟು ತರಿಸ್ಕೊಂಡು ರೈತ ಬಾಂಧವರಿಗೆ ದಾಸ್ತಾನ ಮಾಡಿ ಇಡ್ತೇವೆ.
1: ಸಂತೋಷ. ಅಂದರೆ ಒಂದು ವೇಳೆ ಮಳೆ ಬಾರದಿದ್ದಲ್ಲಿ ಅದನ್ನು ಎದುರಿಸಲು ನೀವು ಸಿದ್ಧರಾಗಿದ್ದೀರಿ ಅಂತ ಕೇಳಿ ತುಂಬ ಖುಷಿಯಾಯಿತು. ಈಗ ನಮ್ಮ ಕೃಷಿ ಇಲಾಖೆಯ ಈ ವರ್ಷದ ಇದರಲ್ಲಿರುವ ಯೋಜನೆಗಳು ಯಾವುವು ಅಂತ ಹೇಳ್ತೀರಾ?
0: ಖಂಡಿತವಾಗಿ. ರೈತ ಬಾಂಧವರಿಗೆ ಮುಖ್ಯವಾಗಿ ನಮ್ಮ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ರೈತರಿಗೆ ಬೀಜದಿಂದ ಹಿಡಿದು ಎಲ್ಲ ಸವಲತ್ತುಗಳನ್ನು ನಮ್ಮ ಇಲಾಖೆಯಿಂದ ಹಾಗೂ ಸರ್ಕಾರದ ಯೋಜನೆಗಳಾಗಿರುವಂಥದ್ದು ಸಹಾಯಧನದಲ್ಲಿ ನೀಡುವಂಥ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ಕಂಡುಬಂದಿದೆ. ಮೊದಲನೇದಾಗಿ, ರೈತ ಬಾಂಧವರು ಯಾವುದೇ ಬೆಳೆಯನ್ನು ಬೆಳಿಬೇಕಾಗಿದ್ರೆ ಮುಖ್ಯವಾಗಿ ಅವರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಮಣ್ಣಲ್ಲಿ ಯಾವೆಲ್ಲ ಪೋಷಕಾಂಶಗಳಿದೆ, ಅದ್ರ ಕೊರತೆ ಇದೆಯಾ, ಎಷ್ಟು ಗೊಬ್ಬರ ಹಾಕಬೇಕು, ಇದನ್ನು ಅವ್ರು ತಿಳ್ಕೊಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಯೋಜನೆ ಮಣ್ಣು ಆರೋಗ್ಯ ಯೋಜನೆ ಅಂತ ಒಂದಿದೆ. ಈ ಯೋಜನೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ವರ್ಷ ಒಂದು 5-6 ಗ್ರಾಮಗಳನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ಆ ಗ್ರಾಮದಲ್ಲಿ ಹೆಚ್ಚಿನ ಮಟ್ಟಕ್ಕೆ 125-150 ಜನ ರೈತರಿಗೆ ಅವರ ಮಣ್ಣು ಮಾದರಿಯನ್ನುಗಳನ್ನು ತೆಗೆದು ನಾವು ಪರೀಕ್ಷೆ ಮಾಡಿಬಿಟ್ಟು ಅದಕ್ಕೆ ಅವರಿಗೆ ಕಾರ್ಡ್ಗಳನ್ನು ವಿತರಣೆ ಮಾಡ್ತೇವೆ. ಇದರಿಂದ ಏನಾಗ್ತದೆ, ಆ ಗ್ರಾಮದಲ್ಲಿ ಯಾವ ರೀತಿ ಮಣ್ಣಿದೆ ಅಂತ ರೈತರಿಗೆ ತಿಳಿದು ಬಂತದೆ. ಅದ್ರ ಬೇಸಿಸ್ ಮೇಲೆ ಅವರು ಅಪ್ಲಿಕೇಶನ್ ಅನ್ನು ಮಾಡಬಹುದು, ರಸಗೊಬ್ಬರ ಅಪ್ಲಿಕೇಶನ್. ಅದೇ ರೀತಿ ಈ ವರ್ಷ ಕೂಡ ನಮ್ಗೆ ಆ ಯೋಜನೆ ಇದೆ. ನಾವು ಈ ವರ್ಷ ಕೂಡ ಹಲವೊಂದು ಪ್ರತಿ ಒಂದು ಹೋಬಳಿಯಲ್ಲಿ ಒಂದೊಂದು ಗ್ರಾಮಗಳನ್ನು ಆಯ್ಕೆ ಮಾಡಿಬಿಟ್ಟು ಅವರಿಗೆ ಇದು ಮಣ್ಣು ಪರೀಕ್ಷಾವನ್ನು ಮಾಡಿ ಕೊಡ್ತಾ ಇದೀವಿ. ಇದರ ಸದುಪಯೋಗ ರೈತ ಬಾಂಧವರು ಮಾಡ್ಕೋಬೇಕು. ಇದಲ್ಲದೆ ರೈತರು ಅವ್ರು ಸ್ವತಃವಾಗಿ ಏನಾದ್ರೂ ಈಗ ನಂದು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಮಣ್ಣು ಮಾದರಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ನಮ್ಮ ಇಲ್ಲಿ ಮಣ್ಣು ಆರೋಗ್ಯ ಕೇಂದ್ರ ಇದೆ ಮಂಗಳೂರಲ್ಲಿ, ತಾಲೂಕು ಪಂಚಾಯತಿ ಹಿಂದ್ಗಡೆ ಇರುವಂತದ್ದು, ಅಲ್ಲಿಗೆ ಅವ್ರು ತಂದು ಕೊಟ್ರೆ ನಾವು ಅದು ಕೂಡ ಪರೀಕ್ಷೆ ಮಾಡಿಬಿಟ್ಟು ರೈತರಿಗೆ ನೀಡ್ತೇವೆ. ಈ ಮಣ್ಣು ಆರೋಗ್ಯ ಯೋಜನೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಶಾಲಾ ಮಣ್ಣು ಆರೋಗ್ಯ ಪ್ರೋಗ್ರಾಮ್ ಅಂತ ಒಂದಿದೆ ಕಾರ್ಯಕ್ರಮ ಅಂತ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತದೆ. ಇದರಲ್ಲಿ ಹೇಗಂತ ಹೇಳಿದ್ರೆ, ನಮ್ದು ಗ್ರಾಮೀಣ ಮಟ್ಟದಲ್ಲಿ ಇರುವ ಒಂದು ಅಥವಾ ಒಂದೆರಡು ಶಾಲೆಗಳನ್ನು ಇವರು ಆಯ್ಕೆ ಮಾಡಿಬಿಟ್ಟು ಆ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥದ್ದು, ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು ಹೇಗೆ, ಯಾವ ರೀತಿ ಅದನ್ನು ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಪರೀಕ್ಷೆ ಮಾಡಬೇಕು, ಅದಕ್ಕೆ ಬೇಕಾಗಿರುವ ಏನೆಲ್ಲ ಕೆಮಿಕಲ್ಸ್ ಬೇಕು, ಅದು ಕೂಡ ನಾವು ಇಲಾಖೆಯಿಂದ ಅವರಿಗೆ ಕೊಟ್ಟು ಒಂದು 50 ಜನ ರೈತರಿಂದ ಅವರು ಮಣ್ಣನ್ನು ಕಲೆಕ್ಟ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿ ಅದನ್ನು ಕಾರ್ಡ್ಗಳನ್ನು ರೈತರಿಗೆ ವಿತರಣೆ ಮಾಡುವಂಥದ್ದು, ಒಂದು ಮಕ್ಕಳಿಗೆ ಒಂದು ಅರಿವು ಮೂಡಿಸುವಂಥದ್ದು, ಇದು ಆ್ಯಪಲ್ಲೇ ಮಾಡುವಂಥದ್ದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಈ ಯೋಜನೆ ಕೂಡ ನಾವೀಗ ಆಲ್ರೆಡಿ ಮಾಡಿದ್ದೇವೆ. ಮುಡಿಪುವಲ್ಲಿ ಏನು ನವೋದಯ ಶಾಲೆ ಇದೆ, ಅದು ಲಾಸ್ಟ್ ಇಯರ್ ಸೆಲೆಕ್ಟ್ ಆಗಿತ್ತು. ಅದರ ನಂತರ ಈ ವರ್ಷ ಮತ್ತೆ ವಿಟ್ಲದಲ್ಲಿ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ ಕೂಡ ಸೆಲೆಕ್ಟ್ ಆಗಿದೆ. ಅದು ಸೆಲೆಕ್ಟ್ ಆಗಿ ನಮಗೆ ಕೇಂದ್ರ ಸರ್ಕಾರದ ಅದು ಹೆಸರು ಬರ್ತದೆ, ಅದರ ಪ್ರಕಾರ ನಾವು ಅದನ್ನು ಮಾಡುವಂಥದ್ದು. ಸೊ ಮಣ್ಣು ಆರೋಗ್ಯ ಕಾರ್ಯಕ್ರಮ ಇದೊಂದು ಪ್ರೋಗ್ರಾಮ್ ಇದೆ. ಇದರ ನಂತರ ಬಿತ್ತನೆ ಬೀಜ ವಿತರಣೆ ರೈತರಿಗೆ ಬೇಕಾಗುವಂಥದ್ದು. ಈ ಬಿತ್ತನೆ ಬೀಜ ಅಂದರೆ ನಾನೀಗ ಆಲ್ರೆಡಿ ಹೇಳಿದ ಹಾಗೆ ಎಷ್ಟೆಲ್ಲ ತಳಿಗಳು ನಾವು ತಂದಿಟ್ಟಿದ್ದೀವಿ. ಇದನ್ನು ರೈತರಿಗೆ ನಾವು ಸಾಮಾನ್ಯ ರೈತರಾದರೆ 8 ರೂಪಾಯಿ ಸಬ್ಸಿಡಿಯಲ್ಲಿ ವಿತರಣೆ ಮಾಡುವಂಥದ್ದು. ಅಂದರೆ ಒಂದು ಈಗ 48 ರೂಪಾಯಿ ಇದ್ರೆ ಅದಕ್ಕೆ 40 ರೂಪಾಯಿಯಲ್ಲಿ ನಾವು ಕೊಡ್ತೇವೆ. ಒಂದು 25 KG ಒಂದು ಎಕರೆಗೆ ಬೇಕಾಗ್ತದೆ ಅವರಿಗೆ. ಸೊ ಒಂದು ಎಕರೆಗೆ ತಗೊಳ್ಳೋದ್ರೆ 1,000 ರೂಪಾಯಿಯಲ್ಲಿ ಅವರು ಅದನ್ನು ಖರೀದಿಸಬಹುದಾಗಿರ್ತದೆ. ಅದೇ ರೀತಿ SC/ST ರೈತರಿಗೆ, ಅಂದರೆ ವಿಶೇಷ ಘಟಕ ಹಾಗೂ ಗಿರಿಜನ ಉಪಯೋಜನ ರೈತರಿಗೆ 12 ರೂಪಾಯಿ ಸಬ್ಸಿಡಿಯಲ್ಲಿ ವಿತರಣೆ ಮಾಡುವಂಥದ್ದು ಇದೆ. ಸೊ ಇದು ಕೂಡ ನಮ್ಮ ಯೋಜನೆ ಆಗಿರ್ತದೆ. ಇದನ್ನು ಕೂಡ ರೈತರು ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೋ. ಹೆಚ್ಚಿನ ಮಟ್ಟಿಗೆ ರೈತರು ಏನ್ ಮಾಡ್ತಾರೆ, ಅವ್ರು ಕಳೆದ ವರ್ಷ ಬೆಳೆದ ಭತ್ತದ ಬೀಜವನ್ನು ಇಟ್ಕೊಂಡು ಈ ವರ್ಷ ಕೂಡ ಮಾಡ್ತಾರೆ. ಆದ್ರೆ ಆದಷ್ಟು ನೀವು ಇಂಥ ಹೊಸ ಹೊಸ ಎವ್ರಿ ಇಯರ್ ಬೇರೆ ಬೇರೆ ಅಟ್ಲೀಸ್ಟ್ ಒಂದು 3 ಇಯರ್ಸ್ಗಾದ್ರೂ ಬೇರೆ ಬಿತ್ತನೆ ಬೀಜವನ್ನು ಉಪಯೋಗಿಸಿ ಅವ್ರು ಬೆಳೆಸಿದ್ರೆ ಇಳುವರಿ ತುಂಬಾ ಚೆನ್ನಾಗಿ ಬರ್ತದೆ.
1: ಮತ್ತೆ ಹೇಗೆ ಆಗ್ತದೆ ಸಹ ನೋಡ್ಲಿಕ್ಕೆ ಆಗ್ತದೆ ನಮ್ಮ ಈ ಕರಾವಳಿಯಲ್ಲಿ. ಅಂದ್ರೆ ಮಣ್ಣಿನ ಇದು ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ
0: ಅದಾಗೆ ಇದ್ರ ಪ್ರಕಾರ ಮಾಡುವಂತದ್ದು. ತದನಂತರ ನಮ್ದು ಸಸ್ಯ ಸಂರಕ್ಷಣೆ ಯೋಜನೆ ಇರ್ತದೆ. ಈ ರೈತರು ಬಿತ್ತನೆ ಬೀಜ ಮಾಡ್ತಾರೆ, ಅವ್ರು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರೆ, ಹಾಕ್ತಾರೆ. ಹಾಕುವಾಗ ಏನಾಗ್ತದೆ, ರೈತರಿಗೆ ರೋಗ ಎಲ್ಲ ಬರ್ತದೆ. ಸೊ ಅದಕ್ಕೆ ಏನ್ ಮಾಡಬಹುದು, ಅದಕ್ಕೆ ಕೂಡ ನಮ್ದು ಏನು ಯೋಜನೆ, ಸಸ್ಯ ಸಂರಕ್ಷಣೆ ಯೋಜನೆ ಇದೆ, ಅದರಲ್ಲಿ ನಾವು ಅವ್ರಿಗೆ ಕೀಟನಾಶಕಗಳನ್ನು ಸಬ್ಸಿಡಿ ಮೂಲಕ ಕೊಡುವಂತದ್ದು ಯೋಜನೆ ಇದೆ. ಅದನ್ನು ಕೂಡ ತರಿಸಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಡ್ತೇವೆ, ಅದನ್ನು ಕೂಡ ರೈತರು ತಗೊಂಡು ಹೋಗ್ಬೋದು. ಅದು ಸಾಮಾನ್ಯ ರೈತರಿಗೆ 50% ಸಬ್ಸಿಡಿಯಲ್ಲಿ ಕೊಡ್ತೇವೆ, ಅದು SC/ST ರೈತರಿಗೆ 90% ಸಬ್ಸಿಡಿಯಲ್ಲಿ ಸಿಗುವಂತದ್ದು ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲಿ ನಾವು

0: ಮತ್ತೆ ಅದ್ರ ಜೊತೆಗೆ ಅವರಿಗೆ ಬೀಜೋಪಚಾರ ಬೀಜೋಪಚಾರ ಮಾಡಲಿಕ್ಕೆ ಟ್ರೈಕೋಡಮಾ ವಿರಿಡೆ ಅಂತ ಒಂದಿದೆ, ಅದನ್ನು ಕೂಡ ತರಿಸ್ಬಿಟ್ಟು ಒಂದು ಆಂದೋಲನ ಮಾಡ್ತೇವೆ, ಅಂದ್ರೆ ತರಬೇತಿ ಕಾರ್ಯಕ್ರಮ ರೈತರಿಗೆ ಮಾಡ್ತೇವೆ. ಇದು ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡುವಂತದ್ದು ಇರ್ತದೆ. ಅದರಲ್ಲಿ ರೈತರಿಗೆ ಸೇರಿಸ್ಬಿಟ್ಟು ನೀವು ಮೊದಲೇ ಈಗ ಬಿತ್ತನೆ ಬೀಜ ಬಿತ್ತುವ ಮೊದಲೇ ಅದಕ್ಕೆ ಒಂದು ಬೀಜೋಪಚಾರ ಮಾಡಿಬಿಟ್ಟು ನೀವೇನು ಬಿತ್ತಿದ್ರೆ ಬರುವ ರೋಗಗಳು ಅಥವಾ ಏನಾದರೂ ಕೀಟಗಳು ಬರುವಂತದ್ದು ನಿಮಗೆ ತಡೆಯುವಂತದ್ದಲ್ಲಿ ಅದರಲ್ಲಿ ಉಪಯೋಗ ಆಗುವಂತದ್ದು. ಇದಕ್ಕೆ ತರಬೇತಿ ನಾವು ಮತ್ತೆ ನಮ್ಮ ವಿಜ್ಞಾನಿಗಳು ಕೆವಿಕೆಯಿಂದ ವಿಜ್ಞಾನಿಗಳನ್ನು ಕರೆಸಿಬಿಟ್ಟು ನಾವು ತರಬೇತಿಯನ್ನು ಕೊಡ್ತೇವೆ ರೈತರಿಗೆ. ಸೊ ಇದು ಕೂಡ ರೈತರು ಅದನ್ನ ಉಪಯೋಗ ಮಾಡ್ಕೋಬಹುದು. ಮಾಡಿಕೊಂಡು ಅವ್ರ ಬೆಳೆದಲ್ಲಿ ಏನಾಗ್ತದೆ, ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬಹುದು ಅಲ್ವಾ, ಮತ್ತೆ ಅಷ್ಟು ಖರ್ಚುಗಳನ್ನು ಕೂಡ ಕಡಿಮೆ ಮಾಡಬಹುದು,
1: ಸ್ವಲ್ಪ ರೋಗ ಎಲ್ಲ ಕಡಿಮೆ
0: ಆಗ್ತದೆ, ಮತ್ತೆ ಇಳುವರಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಅವರಿಗೆ. ಸೊ ಇದನ್ನು ಕೂಡ ಮಾಡಬಹುದು. ಅದ್ರ ಜೊತೆಗೆ ನಾವು ಹಸಿರೆಲೆ ಗೊಬ್ಬರ ಬೀಜವನ್ನು ಕೊಡ್ತೇವೆ.
1: ಈಗ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಿ ಸಾವಯವಕ್ಕೆ ಒತ್ತು ಕೊಡುವ ಬಗ್ಗೆ ಏನು ಹೇಳ್ತೀರಿ?
0: ಈಗ ಎಷ್ಟೇ ಅಂದ್ರೂ ನೀವು ಮಣ್ಣಿನ ಗುಣಲಕ್ಷಣಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ರಸಗೊಬ್ಬರಗಳನ್ನು ಜಾಸ್ತಿ ಉಪಯೋಗ ಮಾಡಬೇಡಿ, ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡಿ ಅಂತ ನಾವು ಕೂಡ ಹೇಳ್ತೇವೆ ರೈತರಿಗೆ. ಯಾಕೆಂತ ಹೇಳಿದ್ರೆ ಈಗ ನೋಡಿರ್ತೀವಿ ನಾವು ರಸಗೊಬ್ಬರಗಳ ಕೊರತೆಗಳು ಕೂಡ ಇದೆ, ಪ್ಲಸ್ ಅದನ್ನು ಉಪಯೋಗ ಮಾಡಿದಾಗಲ್ಲಿ ಮಣ್ಣುಗಳಲ್ಲಿ ನಿಮ್ಗೆ ಈಗ ಎರೆಹುಳ ಗೊಬ್ಬರಗಳು ಬಹಳ ಕಡಿಮೆ ಕಾಣ್ತದೆ, ನಿಮ್ಗೆ ಅದರಲ್ಲಿ ಇರುವ ಪೋಷಕಾಂಶಗಳು ಕೂಡ ಈ ಮಳೆಯಲ್ಲಿ ಕೊಚ್ಕೊಂಡು ಹೋಗೋದು ಜಾಸ್ತಿ ಆಗುತ್ತೆ. ಅದಕ್ಕಿಂತ ನೀವು ಹಸಿರೆಲೆ ಗೊಬ್ಬರ ಬೀಜನ ಬೆಳೆಸಿ ಅದನ್ನ ಒಂದು 40 ದಿವಸ ಆದ್ಮೇಲೆ ಮಲ್ಚ್ ಮಾಡಿ ಅದೇ ಫೀಲ್ಡ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸಾರಜನಕ ತುಂಬಾ ಹರಾಗವಾಗಿ ಸಿಗುತ್ತೆ. ಅಲ್ಲಿ ರೈತರಿಗೆ ತುಂಬಾ ಸರಾಗವಾಗಿ ಸಿಗುತ್ತೆ. ನೀವು ಹಾಕುವ ಗೊಬ್ಬರದಲ್ಲಿ ಯೂರಿಯಾವನ್ನು ಕಡಿಮೆ ಮಾಡಬಹುದು, ಅದ್ರ ಬದಲಿಗೆ ಪೊಟ್ಯಾಶ್ ರಾಕ್ ಫಾಸ್ಫೇಟ್ ಅದನ್ನ ಎಷ್ಟು ಬೇಕು ಅಷ್ಟು ಕೊಡಬಹುದು. ಹಾಗೆ ನಾವು ಕೊಡ್ತಾ ಹೋದಲ್ಲಿ ರೈತರಿಗೆ ಖರ್ಚು ಕೂಡ ಕಡಿಮೆ ಆಗ್ತದೆ, ಅದರಲ್ಲಿ ಮಣ್ಣಿನ ಗುಣಲಕ್ಷಣಗಳು ತುಂಬಾ ಚೆನ್ನಾಗಿರುತ್ತದೆ, ಅವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಜೊತೆಗೆ ಈಲ್ಡ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟೋ ಜನ ರೈತರು ಹೇಳಿದ್ದಾರೆ ಹಸಿರು ಗೊಬ್ಬರ ಉಪಯೋಗ ಮಾಡಿದ್ಮೇಲೆ ಅವ್ರಿಗೆ ಈಲ್ಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ, ಅದನ್ನ ನಾವು ಮತ್ತೆ ಗೊಬ್ಬರ ಮಾಡ್ಲಿಕ್ಕೆ ಕೂಡ ಉಪಯೋಗ ಮಾಡಬಹುದು. ಸೊ ಇದು ಕೂಡ ಈ ಯೋಜನೆಯಲ್ಲಿ ನಾವು ವಿತರಣೆ ಮಾಡ್ತೇವೆ. ಇದು ಕೂಡ ರೈತರಿಗೆ ಸಹಾಯಧನದಲ್ಲಿ ವಿತರಣೆ ಮಾಡುವಂಥದ್ದು, 50% ಸಬ್ಸಿಡಿ ಸಹಾಯಧನದಲ್ಲಿ ಕೊಡುವಂಥದ್ದು. ಸರಿ, ರೈತರೀಗ ಬಿತ್ತನೆ ಮಾಡಿ ಆಯ್ತು, ನಂತರ ಗೊಬ್ಬರವನ್ನು ಕೊಡಬೇಕಾ? ನಾವು ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ, ಸಾವಯವ ಗೊಬ್ಬರ ಇದನ್ನೆಲ್ಲವನ್ನು ಕೂಡ ಸಹಾಯಧನದಲ್ಲಿ ಕೊಡ್ಲಿಕ್ಕೆ ನಮ್ಮಲ್ಲಿ ಯೋಜನೆಗಳಿದ್ದಾವೆ. ಅದು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಈಗ ಅದನ್ನ ಕೂಡ ರೈತರು ಪಡ್ಕೋಬಹುದು. ಇದೆಲ್ಲ ಮಾಡುವಾಗ ಏನಾಗ್ತದೆ, ಈಗ NFSM ಯೋಜನೆ ಅಂತ ಒಂದಿದೆ, ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ. ಇದರಲ್ಲಿ ಏನಾಗ್ತದೆ, ಈಗ ನಮ್ಮ ಮಂಗಳೂರು ತಾಲೂಕಲ್ಲಿ ನೋಡಿರಬಹುದು ಭತ್ತದ ಕೃಷಿ ಮೊದಲು ಹೇಗಿತ್ತು, 33,000 ಹೆಕ್ಟೇರ್ ಇತ್ತು. ಅದೇ ಈಗ ಕುಸಿದು ಕುಸಿದು ಕುಸಿದು ಇಡೀ ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ಗೆ ಬಂದಿದೆ. ರೈತರಿಗೆ ಆಸಕ್ತಿ ಇಲ್ಲ, ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಹಡಿಲು ಬೀಳ್ತಿದೆ, ಜನಗಳು ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ, ಮತ್ತೆ ಇದು ಪ್ರಾಫಿಟೇಬಲ್ ಅಲ್ಲ ಅಂತ ಹೇಳ್ಕೊಂತಾರೆ.
1: ಹಾಗಿದ್ರೆ ಇದಕ್ಕೆ ಸರ್ಕಾರದ ಕಡೆಯಿಂದ ಯಾವ ರೀತಿಯಾದಂತಹ ಚಿಂತನೆ ನಡೆಸಿದೆ, ಪ್ರೋತ್ಸಾಹದ ರೀತಿಯಲ್ಲಿ ಯಾವುದಾದರೂ ಯೋಜನೆಗಳು ಇವೆಯಾ, ಹೇಗೆ?
0: ಈ ನಾವು ಇದನ್ನ ಒಂದು ಪ್ರೋತ್ಸಾಹ ಮಾಡ್ಲಿಕ್ಕೋಸ್ಕರ ಹಡಿಲು ಬಿಟ್ಟ ಭೂಮಿಯಲ್ಲಿ ಮಾಡುವಂತಾದ್ರೆ ರೈತರಿಗೆ ನಾವು ಫ್ರೀಯಾಗಿ ಬಿತ್ತನೆ ಬೀಜ ಅದ್ರ ಜೊತೆಗೆ ಇನ್ಪುಟ್ಸ್ಗಳು ಅಂದ್ರೆ ಸಾವಯವ ಗೊಬ್ಬರ, ಟ್ರೈಕೋಡಮ ವಿರಡೆ, ಒಂದು 9,000 ಬರುವಷ್ಟು ಒಂದು ಕಿಟ್ ತರ ಮಾಡಿ ರೈತರಿಗೆ ಕೊಡ್ತವೆ. ಆದ್ರೆ ಹಡಿಲು ಬಿದ್ದ ಭೂಮಿಯಲ್ಲಿ ಈ ರೈತರು ಮಾಡ್ಬೇಕು, ಭತ್ತವನ್ನು ಮಾಡ್ಲಿ ಅಂತ ಹೇಳಲಿಕ್ಕೆ ಒಂದು ಯೋಜನೆ ಇದೆ. ಈ ವರ್ಷ ನಮ್ಗೆ ಮಂಗಳೂರು ತಾಲೂಕಿಗೆ 134 ಹೆಕ್ಟೇರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ರೈತರು ಇದನ್ನು ಕೂಡ ಉಪಯೋಗ ಮಾಡ್ಕೋಬೇಕು. ಇದೊಂದು ಆಕ್ಚುಲಿ ಎಲ್ಲ ತುಂಬಾ ಒಳ್ಳೆ ಯೋಜನೆಗಳು, ಆದ್ರೆ ರೈತಗೆ ಮುಟ್ಟುತ್ತಾ ಇಲ್ವಾ? ನಮ್ಗೆ ನಾನು ಇರುವ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳಲ್ಲಿ ನಾವು ತಿಳಿಸ್ತೇವೆ, ರೈತರು ಇದು ಉಪಯೋಗ ಮಾಡ್ಕೋಬೇಕು. ಇನ್ನು ಕೂಡ ಇದರಲ್ಲಿ ತುಂಬಾ ಸವಲತ್ತುಗಳು ಇಲಾಖೆಯಿಂದ ಸಿಗುವಂತದ್ದು ಇರ್ತದೆ. ಅದರಲ್ಲಿ ಇದನ್ನು ನಾವು ಆಕಾಶವಾಣಿ ಮೂಲಕ ಕೂಡ ಪ್ರಚಾರ ಪಡಿಸ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರು ಮುಂದೆ ಬಂದ್ಬಿಟ್ಟು ಇದರ ಸವಲತ್ತುಗಳನ್ನು ಪಡ್ಕೋಬೇಕು, ಇದರ ಉಪಯೋಗವನ್ನು ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಈಗ ರೈತರು ಬಿತ್ತಿ ಆಯ್ತು, ಬೆಳೆ ಕೂಡ ಬಂದಾಯ್ತು ಚೆಂದಾಗಿ, ನಂತರ ಅವರಿಗೆ ಕೀಟ ರೋಗ ಬಂದಾಗ ಸ್ಪ್ರೇ ಮಾಡ್ಬೇಕಾಗುತ್ತೆ, ಮತ್ತೆ ಉಳುವೆ ಮಾಡ್ಲಿಕ್ಕೆ, ಇದೆಲ್ಲದಕ್ಕೂ ಒಂದು ಯೋಜನೆ ಕೃಷಿ ಯಾಂತ್ರೀಕರಣ ಯೋಜನೆ ಅಂತಿದೆ ನಮ್ಮಲ್ಲಿ. ಆ ಯೋಜನೆಯಲ್ಲಿ ರೈತರಿಗೆ ಸಹಾಯಧನದಲ್ಲಿ 50% ಮತ್ತೆ SC/ST ಅವ್ರಿಗೆ 90% ಸಹಾಯದಲ್ಲಿ ನಾವು ಟ್ರಾನ್ಸ್ಪ್ಲೇಟರ್ ಕೊಡ್ತೇವೆ, ಟಿಲ್ಲರ್ ಕೊಡ್ಲಿಕ್ಕಿದೆ, ವೀಡರ್ ಇದೆ, ಸ್ಪ್ರೇಯರ್ ಇದೆ, ಟ್ರ್ಯಾಕ್ಟರ್ ಇದೆ, ಮೋಟೋಕಾರ್ಟ್ ಇದೆ, ಇಷ್ಟೆಲ್ಲ ನಾವು ಕೊಡ್ತೇವೆ. ಇದನ್ನು ರೈತರು ಪಡಿಬೇಕಾದ್ರೆ ಮೊದಲೆಲ್ಲ ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಅವರು ಒಂದು ಅರ್ಜಿ ಕೊಡ್ತಾರೆ, ಅದಕ್ಕೆ ಮತ್ತೆ ಶಿಫಾರಸ್ ಆಗ್ಬೇಕು, MLA ಶಿಫಾರಸ್ ಆಗ್ಬೇಕು, ಗ್ರಾಮ ಪಂಚಾಯತಿ ಶಿಫಾರಸ್ ಆಗ್ಬೇಕು ಅನ್ಕೊಂಡು ತುಂಬಾ ಓಡಾಡಿಸ್ತಿದ್ರು ಅಂತ ಹೇಳ್ಕೊಂಡು ರೈತರು ಬರ್ತಾನೆ ಇರ್ಲಿಲ್ಲ, ನಮ್ಗೆ ಬೇಡ ಇದಂತ ಹೇಳಿ. ಈಗ ಹಾಗೆಲ್ಲ, ಈಗ ರೈತರು ನನಗೆ ಬೇಕಂತ ಹೇಳಿದ್ರೆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಅವ್ರ ಆಧಾರ ಮತ್ತೆ ಅವ್ರ ಪಾಸ್ ಪುಸ್ತಕ ಇದನ್ನು ಇಷ್ಟನ್ನು ಇಟ್ಕೊಂಡು ಅವ್ರು ಬಂದು ಆಫೀಸ್ಗೆ ಬಂದು ಕೊಟ್ರೆ ಅವ್ರದ ಹೆಸರಲ್ಲಿ ಒಂದು FID ಜನರೇಟ್ ಆಗ್ತದೆ, ಒಂದು ಫಾರ್ಮರ್ ಐಡೆಂಟಿಟಿ ಜನರೇಟ್ ಮಾಡ್ತೇವೆ ನಾವು ಆನ್ಲೈನ್ ಮೂಲಕ. ಅವ್ರಿಗೆ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಸೀನಿಯರಿಟಿ ಲಿಸ್ಟ್ ಅಲ್ಲಿ ಹೋಗ್ಬಿಡುತ್ತೆ, ತದನಂತರ ಅವ್ರು ಅದಕ್ಕೋಸ್ಕರ ಅಲ್ದಾಡ್ಬೇಕಂತಿಲ್ಲ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ ಅವೈಲೇಬಿಲಿಟಿ ಇದೆ ಅಂತ ಹೇಳಿದ್ರೆ ಅವ್ರು ಆಗ್ಲೇ ತಕ್ಷಣ ದುಡ್ಡು

0: ತಗೊಂಡು ಹೋಗ್ಬಾರ್ದು ಏನೇ ಬೇಕಿದೆ.
1: ಅವರು ಎಲ್ಲಿ ಕೃಷಿ ಇಲಾಖೆ ಬರಬೇಕು?
0: ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಅಂತಿದೆ. ನಮ್ದು ಪ್ರತಿ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದೆ. ಮಂಗಳೂರು ತಾಲೂಕಲ್ಲಿ 5 ರೈತ ಸಂಪರ್ಕ ಕೇಂದ್ರ ಇದೆ. ಒಟ್ಟು ಜಿಲ್ಲೆಯಲ್ಲಿ 15 ರೈತ ಸಂಪರ್ಕ ಕೇಂದ್ರಗಳಿದೆ. ಅಲ್ಲಿ ಒಬ್ಬರು ಅಧಿಕಾರಿಗಳು ಇರ್ತಾರೆ, ಒಂದು ಅಕೌಂಟೆಂಟ್ ಇರ್ತಾರೆ. ಮಂಗಳೂರು ತಾಲೂಕಿನಲ್ಲಿ ನಮ್ಮಲ್ಲಿ ಮಂಗಳೂರು ಬಿ ಹೋಬಳಿ ಅಂತಿದೆ. ಆ ತಾಲೂಕು ಪಂಚಾಯತಿ ಹಿಂದೆಗಡೆ ಒಂದಿದೆ, ಅಲ್ಲಿ ಇದೆ ನಮ್ಮ ರೈತ ಸಂಪರ್ಕ ಕೇಂದ್ರ. ಇನ್ನೊಂದು ಗುರುಪುರ ರೈತ ಸಂಪರ್ಕ ಕೇಂದ್ರ ಇದೆ. ಸುರತ್ಕಲ್ಲಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಮುಲ್ಕಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಅದೇ ರೀತಿ ಮೂಡುಬಿದ್ರೆಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇದೆ. ಸೊ ಅಲ್ಲಿ ಬರುವ ರೈತರು ಆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಸಾಕು, ಅವ್ರು ಎಲ್ಲರೂ ಮಂಗಳೂರಿಗೆ ಬರಬೇಕಂತಿಲ್ಲ. ಅಲ್ಲಿ ಹೋಗಿ ಒಂದು ಎಫ್ ಐ ಡಿ ಜನರೇಟ್ ಮಾಡಿಬಿಟ್ರೆ ಮುಗೀತು. ಇದು ಎಫ್ ಐ ಡಿ ಈಗ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ರೈತರಿಗೆ ಏನೇ ಸವಲತ್ತು ತಗೋಬೇಕಾದ್ರೂ ಅವ್ರಿಗೆ ಎಫ್ ಐ ಡಿ ಬೇಕೇ ಬೇಕು. ನಮ್ಮ ಇಲಾಖೆ ಎಲ್ಲ
1: ಒಂದ್ಸಲ ಮಾಡಿದ್ರೆ ಸಾಕು,
0: ಒಂದು ಸಲ ಮಾಡಿದ್ರೆ ಸಾಕು. ಆ ಒಂದು ನಂಬರ್ ಎಲ್ಲ ರೈತ ಬಂದರೂ ಇಟ್ಕೋಬೇಕು. ಅವರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೊಂದು ಆಧಾರ್ ಕಾರ್ಡ್ ತಗೊಂಡೋಗಿ ಕೊಟ್ಟರು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಹುಡುಕಿ ಕೊಡ್ತಾರೆ. ಎಫ್ ಐ ಡಿ ಜನರೇಟ್ ಮಾಡಿ ಮರ್ತು ಹೋದ್ರೆ ಹಾಗೆ. ಸೊ ಈ ಎಫ್ ಐ ಡಿ ಯಾಕೆ ಬೇಕಂತ ಹೇಳಿದ್ರೆ, ಈಗ ಇನ್ಶೂರೆನ್ಸ್ ಈಗ ನಮ್ಮ ಇಲಾಖೆ ಅಂತ ಅಷ್ಟೇ ಅಲ್ಲ, ಈ ತೋಟಗಾರಿಕೆ ಇಲಾಖೆಯಲ್ಲಿ ಅಡಿಕೆ ಬೆಳೆಯೋರು ಪೆಪ್ಪರ್ ಮಾಡೋರು ಅವ್ರು ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಹೋಗ್ತಾರಾ, ಆವಾಗ ಈ ಎಫ್ ಐ ಡಿ ಕಂಪಲ್ಸರಿ. ಎಫ್ ಐ ಡಿ ಇಲ್ಲದೆ ಅವ್ರು ಇನ್ಶೂರೆನ್ಸ್ ಕಟ್ಟಲಿಕ್ಕೂ ಆಗುದಿಲ್ಲ, ಪ್ಲಸ್ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಲಿಕ್ಕೂ ಆಗುದಿಲ್ಲ. ಯಾವುದೇ ಇಲಾಖೆಯಲ್ಲಿ ಸವಲತ್ತು ಪಡಿಬೇಕಿದ್ರೆ ಎಫ್ ಐ ಡಿ ಕಂಪಲ್ಸರಿ. ಇನ್ನು ಮುಂದೆ ಹೇಗಾಗಿದೆ ಅಂತ ಹೇಳಿದ್ರೆ, ಇದು ಸೆಂಟ್ರಲೈಸ್ಡ್ ಎಫ್ ಐ ಡಿ ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ಕೂಡ ಇದನ್ನು ಜೋಡಣೆ ಮಾಡ್ತಿದ್ದಾರೆ.
1: ಮೊದಲು ಆಧಾರ್ ಜೋಡಣೆ
0: ಹಾಗೆ. ಸೊ ಅದು ಕೂಡ ಈಗ ಹೊಸದಾಗಿ ಕಾರ್ಯಕ್ರಮ ಶುರುವಾಗಿದೆ ನಮ್ಮಲ್ಲಿ. ಹಾಗಾಗಿ ನಮ್ಮಲ್ಲಿ ಈಗ ನನಗೆ ತಿಳಿದ ಮಟ್ಟಿಗೆ ಒಂದು 59,000 ಜನಗಳು ರೈತರು ಇನ್ನು ಕೂಡ ಈ ಸೆಂಟ್ರಲೈಸ್ಡ್ ಎಫ್ ಐ ಡಿ ಮಾಡಿಲ್ಲ ಇಡೀ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇರೋದು. ಹಾಗೆ ನಮ್ಮ ತಾಲೂಕಿನಲ್ಲಿ ಕೂಡ ಒಂದು 34,000 ಜನಗಳು ಇನ್ನು ಮಾಡ್ಲಿಕ್ಕೆ ಬಾಕಿ ಇದ್ದಾರೆ. ಅದನ್ನು ಮಾಡಿಸ್ಬೇಕಾದ್ರೆ ರೈತ ಬಂದರು ಅವ್ರದ್ದು ಒಂದು ಆಧಾರ್ ಮತ್ತೆ ಪಾಸ್ಬುಕ್ ಇಟ್ಕೊಂಡು ಮತ್ತೆ ಆರ್ ಟಿ ಸಿ ಇಟ್ಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅದನ್ನ ನಮ್ಮ ಅಲ್ಲಿರುವ ಅಕೌಂಟೆಂಟ್ಗಳು ಮಾಡ್ಕೊಡ್ತಾರೆ. ಅದಕ್ಕೆ ಅವ್ರಿಗೆ 4 ಓ ಟಿ ಪಿ ಬರುತ್ತೆ. ಸೊ ಮುಖ್ಯವಾಗಿ ರೈತ ಬಾಂಧವರು ಹೋಗುವಾಗ ಅವ್ರ ಮೊಬೈಲ್ ಇಟ್ಕೊಂಡು ಹೋಗ್ಬೇಕು. ಆ ಓ ಟಿ ಪಿ ಬಂದಾಗ ಅಲ್ಲೇ ಹೇಳಿದ್ರೆ ಅವ್ರು ಆವಾಗಲೇ ಅಪ್ಡೇಟ್ ಮಾಡಿ ಕೊಡ್ತಾರೆ. ಇದನ್ನು ನಮ್ಮ ಇಲಾಖೆ ಅಲ್ಲ, ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋದ್ರು ಕೂಡ ಅವ್ರು ಕೂಡ ಮಾಡಿ ಕೊಡ್ತಾರೆ ಅವ್ರಿಗೆ. ಸೊ ಇದು ಮುಖ್ಯ. ಇದ್ರ ಜೊತೆಗೆ ರೈತರು ಲೋನ್ ತಗೋಬೇಕಾದ್ರೂ ಎಫ್ ಐ ಡಿ ಬೇಕು, ಇನ್ಶೂರೆನ್ಸ್ ಕ್ಲೈಮ್ ಕೊಡಬೇಕಾದ್ರೂ ಎಫ್ ಐ ಡಿ ಬೇಕು. ಇದು ಹಾಗಾಗಿ ಇದು ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲ ರೈತರು ಮಾಡ್ಕೋಬೇಕು,
1: ಕಳ್ಕೋಬಾರ್ದು
0: ಇದನ್ನ. ಅದರಲ್ಲೂ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ರೈತರು ಏನ್ ಮಾಡ್ತಾರೆ, 1 ಎಕರೆ ಸೇರಿಸಿರ್ತಾರೆ ಅವ್ರ ಹೆಸರಲ್ಲಿ. ಅವ್ರಾದ್ರೆ ಜಾಗ ಅವ್ರಿಗಿನ್ನೂ 4-5 ಎಕರೆಗಳು ಇರ್ತದೆ, ಅದ್ ಬಿಟ್ಟು ಹೋಗಿದೆ. ಅದನ್ನು ಅವ್ರು ಬಂದ್ಬಿಟ್ಟು ಸೇರಿಸಲಿ ಅಲ್ಲಿ, ಯಾಕಂದ್ರೆ ಅವ್ಳ ಸವಲತ್ತು ಪಡಿಬೇಕಾದ್ರೆ ಅವ್ರಿಗೆ ಎಷ್ಟು ಎಕರೆ ಇದೆ ನೋಡ್ಬಿಟ್ಟೆ ಕೊಡುವಂತದ್ದು,
1: ಕೊಟ್ಟಷ್ಟು ಸವಲತ್ತು
0: ಸಿಗ್ತದೆ. ಹಾಗಾಗಿ ಅದನ್ನು ಕೂಡ ಮಾಡಿಸ್ಲಿ ಈಗ. ಮತ್ತೆ ಕೆಲವ್ರದ್ದು ಇನ್ನು ಕೂಡ ಆರ್ ಟಿ ಸಿ ಎಲ್ಲ ಅಪ್ಪನ ಹೆಸರಲ್ಲಿ ಅಜ್ಜನ ಹೆಸರಲ್ಲಿ ಇದೆ, ಹಾಗಾಗಿ ಅವ್ರಿಗೀಗ ಸವಲತ್ತು ಪಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ತುಂಬಾ ಜನ ಬರ್ತಾ ಇರುವ ಕ್ವಶನ್ಸ್ ಹೇಳಿದ್ರೆ ಪಿ ಎಂ ಕಿಸಾನ್ ಯೋಜನೆ, ಪ್ರಧಾನಮಂತ್ರಿ ಕೃಷಿ, ಇದರಲ್ಲಿ ಏನು ಯೋಜನೆಯಲ್ಲಿ 6,000 ಪಡಿತಾ ಇದ್ದಾರೆ ರೈತರು. ಅವ್ರದ್ದೇನಾಗಿದೆ ಈಗ, ಅವ್ರ ಅಜ್ಜನ ಹೆಸರಲ್ಲಿ ಇದೆ ಎಫ್ ಐ ಡಿ,
1: ವರ್ಗಾಯಿಸ್ಕೊಂಡಿಲ್ಲ,
0: ಅಜ್ಜ ತೀರಿ ಹೋಗಿದ್ದಾರೆ. ಈಗ ಅವ್ರಿಗೆ ಬರ್ಬೇಕಂತ ಹೇಳಿದ್ರೆ ಅದ್ ಪಾವತಿ ಮಾಡಿಸ್ಕೋಬೇಕು ಅವ್ರು ಹೋಗ್ಬಿಟ್ಟು. ಸೊ ಇದನ್ನೆಲ್ಲ ಮಾಡಿಸ್ಕೋಬೇಕಾಗುತ್ತೆ ರೈತರು. ಅವರ ಏನು ಮಾಡ್ಲಿಕ್ಕೆ ಕೆಲಸಗಳಿದೆ ಅದು ಮಾಡಿದಾಗ ಅವ್ರು ಸಿಗುವಂತ ಸವಲತ್ತುಗಳು ಸರಾಗವಾಗಿ ಅವ್ರಿಗೆ ಸಿಗ್ತದೆ. ಸೊ ಇದು ಮುಖ್ಯವಾಗಿ ಇರುವಂತದ್ದು. ಸೊ ಎಫ್ ಐ ಡಿ ಒಂದು ಮಾಡಿಸ್ಬೇಕು ರೈತರು, ಮಾಡಿದ ತಕ್ಷಣ ನಾವು ಹೇಳಿದ ಎಲ್ಲ ಸವಲತ್ತುಗಳು ಅವ್ರಿಗೆ ಸಿಗ್ತದೆ. ಇದ್ರ ಜೊತೆಗೆ ಈಗ ನೀವು ಹೇಳಿದಾಗೆ ಮುಂಗಾರು ಹಂಗಾಮು ಬಂದಿದೆ, ಮಳೆ ಕಡಿಮೆ ಆಗಿದೆ ಅಲ್ವಾ ರೈತರಿಗೆ, ಹಾಗಾಗಿ ನಾವು ಸ್ಪ್ರಿಂಕ್ಲರ್ ಸೆಟ್ ಕೂಡ ಕೊಡ್ತೀವಿ ರೈತರಿಗೆ.
1: ಓಹೋ,
0: ಅದು ಕೂಡ 90% ಸಬ್ಸಿಡಿ ಅಲ್ಲಿ. ಈಗ ಆಲ್ರೆಡಿ ಯೋಜನೆ ಬಂದಿದೆ ನಮ್ಮಲ್ಲಿ. ಇಷ್ಟೇ ಯಾರೇ ರೈತ ಬಾಂಧವರಿಗೆ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಆಯಿತು. ಅದೀಗ ನಮಗೆ ಗ್ರಾಂಟ್ಸ್ ಬಂದ ತಕ್ಷಣ ನಾವು ಅವ್ರಿಗೆ ತಿಳಿಸ್ತೇವೆ. ಅದೆಲ್ಲ ಫೋನ್ ಮೂಲಕ ಅವ್ರಿಗೆ ಅವ್ರ ನಂಬರ್ ಕೊಟ್ಟು ಹೋದ ತಕ್ಷಣ ನಾವು SMS ಕಳಿಸ್ತೇವೆ, ಅವ್ರಿಗೆ ಗೊತ್ತಾಗುತ್ತೆ ಏನು ಕೂಡ. ಸೊ ಅದು ಕೂಡ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಇನ್ನೊಂದು PVC ಪೈಪ್ಗಳ ಕೊಡಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ.
1: ಈಗ ಎಕರೆಗಿಂತ ಇಷ್ಟು ಅಂತ ಇದೆಯಾ?
0: ಹೌದು, ಅದರಲ್ಲಿ ಅಂದ್ರೆ 2 ಹೆಕ್ಟೇರ್ ತನಕ ಸ್ಪ್ರಿಂಕ್ಲರ್ ಸೆಟ್ ತಗೊಳ್ಳಿಕ್ಕೆ ಅವಕಾಶ ಇದೆ ಒಬ್ಬ ರೈತರಿಗೆ. ಮತ್ತೆ ಇದು PVC ಪೈಪ್ ಏನ್ ಕೊಡ್ತೀವಿ, ಒಬ್ಬ ರೈತರಿಗೆ 1 ಹೆಕ್ಟೇರ್ಗೆ ಅಷ್ಟಂದ್ರೆ 10,000 ಮ್ಯಾಕ್ಸಿಮಮ್, 10,000. ಸೊ ಅದಕ್ಕೆ ಒಂದು ಪೈಪ್ಗೆ 227 ರೂಪಾಯಿ 50 ರೂಪಾಯಿ ಇರುತ್ತೆ. ಸೊ ಅವ್ರಿಗೆ ಎಷ್ಟು ಪೈಪ್ ಬರುತ್ತೆ ಅವ್ರ ಜಾಗ ನೋಡ್ಬಿಟ್ಟು ಅದ್ರ ಪ್ರಕಾರ ಕೊಡುವಂಥದ್ದು. 10,000 ಮ್ಯಾಕ್ಸಿಮಮ್ ನಾವು ಅವ್ರಿಗೆ ಕೊಡಬಹುದು. ಎಲ್ಲ ಸವಲತ್ತುಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಎಲ್ಲ ಕೂಡ ಅವ್ರಿಗೆ ದೊರೆಯುತ್ತೆ. ಸೊ ಇದಿಷ್ಟು ಯೋಜನೆಗಳು ನಮ್ಮ ಇಲಾಖೆಯಿಂದ ಮಾಡುವಂಥದ್ದು. ನಾವು ಇದ್ರ ಜೊತೆಗೆ ಬೇರೆ ಇಲಾಖೆಗಳ ಒಂದು ಹೊಂದಾಣಿಕೆ ಕನ್ವರ್ಜೆನ್ಸಿಂದ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತೀವಿ. ಲೈಕ್ ಆತ್ಮಯೋಜನೆ ಇದೆ. ಆತ್ಮಯೋಜನೆ ಏನು ಮಾಡ್ತೀವಿ, ರೈತರಿಗೆ ತರಬೇತಿಗಳು ಬೇಕು. ಅವರಿಗೆ ಒಂದು ಮಲ್ಲಿಗೆ ಕೃಷಿ ಮಾಡುವಂಥದ್ದು, ಜೇನು ಕೃಷಿ ಮಾಡುವಂಥದ್ದು, ರೈತರಿಗೆ ಅದ್ರ ಬಗ್ಗೆ ಅರಿವು ಮೂಡಬೇಕು. ಅವ್ರಿಗೆ ಬೇಕು ಅಂತ ಹೇಳಿದ್ರೆ ಆ ಒಂದ್ರ ಬಗ್ಗೆ ಜನಗಳು ಸೇರಿಸ್ತೀವಿ, ನಾವು ನೀವು ತರಬೇತಿ ಕೊಡಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ ಅವ್ರ ಹತ್ರ, ಸೈಂಟಿಸ್ಟ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ಬಿಟ್ಟು ಇದರ ವಿಷಯದ ಬಗ್ಗೆ ನಾವು ಅವ್ರಿಗೆ ತರಬೇತಿಗಳನ್ನು ಕೂಡ ಕೊಡ್ತೇವೆ. ಸೊ

0: ಇದಲ್ಲದೆ ನಮ್ದೊಂದು ಜಿಲ್ಲಾ ತರಬೇತಿ ಕೇಂದ್ರ ಇದೆ ಬೆಳ್ತಂಗಡಿಯಲ್ಲಿ. ಆಸಕ್ತ ರೈತರಿಗೆ ಅಲ್ಲಿ ಯಾವುದೇ ಒಂದು ಈಗ ಒಂದು ಕೃಷಿ ಯಾಂತ್ರೀಕರಣದ ಬಗ್ಗೆ ಬೇಕು ಅವರಿಗೆ, ಅಥವಾ ಉಳುಮೆ ಮಾಡುವ ಬಗ್ಗೆ, ಅಥವಾ ಒಂದು ರಿಪೇರಿ ಮಾಡುವ ಬಗ್ಗೆ, ಅವ್ರ ಹತ್ರ ಇರುವ ಕೃಷಿ ಯಂತ್ರೋಪಕರಣ ಬಗ್ಗೆ, ಇದ್ರ ಬಗ್ಗೆ ಕೂಡ ಅವ್ರಿಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಅವರು ನಮಗೆ ತಿಳಿಸಿದ್ರೆ ನಾವಲ್ಲಿ ಕಳಿಸ್ತೀವಿ ಅವ್ರಿಗೆ ಉಚಿತವಾಗಿ.
1: ಓಹೋ,
0: ರೈತರಿಗೆ ಉಚಿತವಾಗಿ ಅದ್ರ ಕೂಡ ತರಬೇತಿ ರೈತ ಅಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಬೆಳ್ತಂಗಡಿಯಲ್ಲಿ ಅವ್ರು ಕೂಡ ಕೊಡ್ತಾರೆ. ಸೊ ಇಷ್ಟೆಲ್ಲ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಸಿಗ್ತಾ ಉಂಟು ಅವ್ರಿಗೆ. ಸೊ ರೈತ ಬಂದರು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ.
1: ಈಗ ಸಾವಯವ ಕೃಷಿ ಒಂದು ಉತ್ತೇಜನಕ್ಕಾಗಿ ಯಾವ ಯಾವ ಯೋಜನೆಗಳಿವೆ?
0: ಸೊ ನಮ್ಮಲ್ಲಿ ಕಳೆದ ಒಂದು 2-3 ವರ್ಷದಿಂದ ಒಂದು ಸಾವಯವ ಕೃಷಿ ಉತ್ತೇಜನ ಮಾಡಲಿಕ್ಕೆ ರೈತರಿಗೆ ಒಂದು ಹೊಸ ಯೋಜನೆ ಮಾಡಿದ್ದಾರೆ, ಆಯ್ತಾ, ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ NMNF ಯೋಜನೆ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗ್ತದೆ, ಈಗ ನಾವು ಒಂದು ಹೋಬಳಿಯಲ್ಲಿ ಒಂದು 3-4 ಗ್ರಾಮಗಳನ್ನು ಸೆಲೆಕ್ಟ್ ಮಾಡಲಿಕ್ಕಿರುತ್ತೆ. ಆ ಗ್ರಾಮದಲ್ಲಿ 125 ಜನ ರೈತರನ್ನು, ಯಾರು ಸಾವಯವ ಕೃಷಿ ಮಾಡ್ತಾರೆ ಇಚ್ಛೆ ಇದೆ ರೈತರಿಗೆ, ಅಂತ ರೈತರನ್ನ ಸೆಲೆಕ್ಟ್ ಮಾಡ್ಬೇಕು ನಾವು. ಅವರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ 2 CRPಗಳನ್ನ ಸೆಲೆಕ್ಟ್ ಮಾಡಿ, ಕೃಷಿ ಸಖಿಯರು ಯಾರಾದ್ರೂ ನಮ್ಗೆ ಈ ರೈತರ ಬಗ್ಗೆ ನಮ್ಮ ಬಗ್ಗೆ ಒಂದು ಕೊಂಡಿ ತರ ಅವರೆಲ್ಲ ಸಹಾಯ ಮಾಡ್ಲಿಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊತೀವಿ.
1: ಇದಕ್ಕಾಗಿ ಇರುವಂತಹ ಮಾನದಂಡಗಳೇನು?
0: ಈಗ ನಾವು ಈ ಕೃಷಿ ಈ NMNF ಯೋಜನೆಯಲ್ಲಿ ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡೇ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಆ ರೈತರ ಹತ್ರ ದನ ಇರಬೇಕು, ಸಾವಯವ ಕೃಷಿ ಮಾಡಲಿಕ್ಕೆ ದನ ಇರಬೇಕು, ಆದಷ್ಟು ರೈತರ ಹತ್ರ ದನ ಇರಬೇಕು, ಜಾಗ ಇರಬೇಕು ಕೃಷಿ ಮಾಡುವಂಥದ್ದು. ಅದಕ್ಕೆ ಭತ್ತ ಕೃಷಿಯೇ ಆಗ್ಬೇಕಂತಿಲ್ಲ, ತೋಟ ಇದ್ದವರು ಇದಕ್ಕೆ ಕೊಡಬಹುದು, ಯಾವ ಕೃಷಿ ಮಾಡುವಂಥವ್ರು ಆಗಬಹುದು, ಅದು ಕೃಷಿಕರಾಗಿರ್ಬೇಕು. ಇವರಿಗೆ ಏನಾಗ್ತದೆ, ಈಗ ನಾವು ಈ ಕೃಷಿ ಈ NMNF ಯೋಜನೆಯಲ್ಲಿ 225 ಜನಕ್ಕೆ ನಾವು ಫಸ್ಟ್ ಸಾಯಿಲ್ ಸ್ಯಾಂಪಲ್ ಕಲೆಕ್ಷನ್ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ, ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡ್ತೀವಿ ಏನ್ ಮಾಡ್ಬೇಕು ಅಂತ. ಈ ಪ್ರೋಗ್ರಾಮ್ಗಳಲ್ಲಿ ಅವ್ರಿಗೆ ಈ ಜೀವಾಮೃತ ಮತ್ತೆ ರಾಮಬಾಣ ಅಂತದೆಲ್ಲ, ಅಂದ್ರೆ ಸಾವಯವ ಪದಾರ್ಥ ಉಪಯೋಗಿಸ್ಕೊಂಡು ರೋಗ ಲಕ್ಷಣಗಳನ್ನು ಅದು ಡಿಸೀಸ್ಗಳನ್ನು ಕಡಿಮೆ ಹತೋಟಿ ಮಾಡುವಂಥದ್ದು ಹೇಗೆ, ಮತ್ತೆ ಯಾವ ಗೊಬ್ಬರಗಳನ್ನು ಬೆಳೆಸಿದ್ರೆ ಹೆಚ್ಚು ಇಳುವರಿ ಬರ್ತದೆ, ನೀವು ರಾಸಾಯನಿಕ ಅಲ್ಲ ಸಂಪೂರ್ಣವಾಗಿ ಸಾವಯವ ಮಾಡ್ಬೇಕು ಅವರು 1 ವರ್ಷಕ್ಕೆ, ಆಯ್ತಾ, ಅದು ಮಾಡ್ಲಿಕ್ಕೆ ಎಲ್ಲ ನಾವು ಸಹಕಾರ ಕೊಡ್ತೇವೆ. ಇದಿಷ್ಟು ಮಾಡಿ ಆ ರೈತರಿಗೆ 4,000 ರೂಪಾಯಿ DBT ಕೂಡ ಆಗ್ತದೆ ಗವರ್ಮೆಂಟ್ ಇಂದ, 4,000 ರೂಪಾಯಿ ಅಮೌಂಟ್ ಕೂಡ ಹೋಗ್ತದೆ 1 ವರ್ಷಕ್ಕೆ.
1: FID ಬೇಕಲ್ಲ?
0: ಹೌದು, ಇದಕ್ಕೆ ಕೂಡ FID ಬೇಕೇ ಬೇಕು, ಕಂಪಲ್ಸರಿ ಆಗಿರ್ತದೆ. ಸೊ ಆ ದುಡ್ಡು ಕೂಡ ಅವ್ರಿಗೆ ಹೋಗ್ತದೆ 4,000. ಅದ್ರ ಜೊತೆಗೆ ಈ ಕೃಷಿ ಮಾಡಿದ್ರೆ, ಈಗ ನಾನು ಒಂದು ವೆಜಿಟೇಬಲ್ಸ್ ಮಾಡ್ತಾರೆ, ತರಕಾರಿಯೇ ಮಾಡ್ತಾರೆ ರೈತರು ಅಲ್ವಾ, ಇಷ್ಟೆಲ್ಲ ಮಾಡಿದರೆ ಅವ್ರಿಗೆ ಸರ್ಟಿಫಿಕೇಶನ್ ಕೊಡ್ಲಿಲ್ಲದ್ರೆ ಏನು ಯೋಜನೆ ಪ್ರಯೋಜನ ಅಲ್ವಾ?
1: ಸಂಪೂರ್ಣ
0: ಸಾವಯವ ಕೃಷಿ ಮಾಡ್ತ, ಆವಾಗ ಈ ರೈತರಿಗೆ ನಾವು ಸರ್ಟಿಫಿಕೇಶನ್ ಕೂಡ ನಮ್ಮ ಇಲಾಖೆ ಮೂಲಕವೇ ಅನುದಾನವನ್ನು ನೀಡು ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಅವ್ರು ಕಳಿಸ್ತೇವೆ, ಆ ರೈತರಿಗೆ ಒಂದು ಸರ್ಟಿಫಿಕೇಶನ್ ಕೂಡ ಮಾಡಿ ಕೊಡ್ತಾರೆ.
1: ಸಂಪೂರ್ಣವಾಗಿ
0: ಉಚಿತ, ಅವರಿಗೆ ಉಚಿತ, ಗವರ್ಮೆಂಟ್ ಇಂದ ದುಡ್ಡು ಕೊಡ್ತಾರೆ ಅದಕ್ಕೆ, ಆಯ್ತಾ, ರೈತರಿಗೆ ಉಚಿತ ಅದನ್ನ. ಆ ಸರ್ಟಿಫಿಕೇಶನ್ ಆದ್ರೆ ಅವರಿಗೆ ಮಾಡಿರುವ ಬೆಳೆ, ಈಗ ಸಾವಯವ ಭತ್ತನೇ ಆಗ್ಲಿ ಸಾವಯವ ತರಕಾರಿನೇ ಆಗ್ಲಿ, ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದಕ್ಕಿಂತ ಡಬಲ್ ರೇಟಲ್ಲಿ ಸೇಲ್ ಮಾಡ್ತೀರಾ ಅಲ್ವಾ? ಎಷ್ಟೋ ಜನ ಈಗ ಅದೊಂದು ತುಂಬಾ ಬೇಡಿಕೆ ಇದೆ, ಎಲ್ಲ ಜನಗಳಿಗೂ ಗೊತ್ತಿದೆ
1: ಆರೋಗ್ಯ
0: ಆರೋಗ್ಯ, ಹೌದು, ಮುಖ್ಯವಾಗಿ ಅದೇ ಇರುವಂತದ್ದು. ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ರೈತರಿಗೆ ಕೂಡ ಲಾಭ ಜಾಸ್ತಿ ಆಗ್ತದೆ ಮಾಡೋದ್ರಿಂದ. ಆ ರಾಸಾಯನಿಕ ಹಾಕುವಂತದ್ದು ಇವ್ರ ಅದೇ 2 ದನಗಳನ್ನು ಸಾಕಿದ್ರೆ ಅವ್ರಿಗೆ ಹಾಲು ಆಗ್ತದೆ, ಅದ್ರ ಜೊತೆಗೆ ಗೊಬ್ಬರನು ಅಲ್ವಾ. ಈ ರೀತಿ ಒಂದು ಒಳ್ಳೆ ಯೋಜನೆ ಇದು, ಈ ವರ್ಷ ಕೂಡ ನಮ್ಗೆ ಇದೆ ಈ ಯೋಜನೆ. ಈ ವರ್ಷ ನಾವು ಮುಲ್ಕಿ ತಾಲೂಕಲ್ಲಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ ಒಂದು ವಿಲೇಜ್ ಗೆ.
1: ಅದೇ ನೀವು ಒಂದೊಂದು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಬೇಕಾ?
0: ಒಂದೊಂದು ಗ್ರಾಮದಲ್ಲಿ ನಮ್ಗೆ ಎಲ್ಲಿ ನನ್ಗೆ ತುಂಬಾ ಕೃಷಿ ಮಾಡುವಂತ ರೈತರು ಸಿಗ್ತಾರೆ ಅಂತ ಅವ್ರನ್ನ ನಾವು ಹುಡ್ಕೊಂಡು ನಾವು ಇದು ಮಾಡುವಂತದ್ದು. ಆದಷ್ಟು ಭತ್ತ ಮಾಡುವವ್ರನ್ನ ನಾವು ಹುಡುಕ್ತೇವೆ ಕೃಷಿ ಇಲಾಖೆ ಆಗಿರೋದ್ರಿಂದ, ಬಟ್ ಅದರಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ ಹಾಗೆ ಅಂತ ಹೇಳಿ. ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ ರೈತರಿಗೆ.
1: ಈಗ ಇದಲ್ಲದೆ ಹೊಸ ಯೋಜನೆಗಳು ಕಳೆದ ವರ್ಷಕ್ಕಿಂತ ಇದಕ್ಕೆ ಹೊಸ ಯೋಜನೆಗಳು ಏನಾದ್ರೂ ಬರುವ ಇದೆಯಾ ಮುಂದೆ?
0: ಹೌದು, ಈ ವರ್ಷ ನಮ್ಗೆ ಈಗ ಆಲ್ರೆಡಿ ಒಂದು ವಸುಧಾಮೃತ ಯೋಜನೆ ಅಂತ ಮಾಡಿದ್ದಾರೆ, ಅದರಲ್ಲಿ ನಾ ಹೇಳ್ತೇನೆ, ಹಸಿರಿಲೆ ಗೊಬ್ಬರ ಬೀಜ
1: ಸರಿ
0: ಕೊಡುವಂಥದ್ದು. ಇದು ಒಂದು ಹೊಸ ಯೋಜನೆ ಈಗ ಬಂದಿರೋದು, ಮೊದಲು ಬೇರೆ ಯೋಜನೆಗಳಲ್ಲಿ ಕೊಡ್ತಾ ಇದ್ವಿ, ಸ್ವಲ್ಪ ಕಡಿಮೆ ಬರ್ತಾ ಇತ್ತು, ಕ್ರಮೇಣ ಪ್ರಮಾಣ ಕಡಿಮೆ ಇತ್ತು. ಸೊ ಈಗೇನು ಮಾಡಿದರೆ ಸರ್ಕಾರ ಕೂಡ ರೈತರಿಗೆ ಇದು ಗೊಬ್ಬರ ಕೊರತೆ ಇದೆ ಅಲ್ಲ, ಹಾಗಾಗಿ ಇದನ್ನು ಕೊಟ್ರೆ ಅವ್ರಿಗೆ ಆಕ್ಚುಲಿ ಚೆನ್ನಾಗಾಗ್ತದೆ ಅನ್ಕೊಂಡು ಇದೊಂದು ಯೋಜನೆ ತಂದಿದ್ದಾರೆ. ಇದ್ರ ಜೊತೆಗೆ ಸುಣ್ಣ ಕೊಡುವಂಥದ್ದು, ಲಘು ಪೋಷಕಾಂಶ ಕೊಡ್ಲಿಕ್ಕೆ, ಅದು ಒಂದು RDPR ಒಂದು ಹೊಸ ಯೋಜನೆ, RKVA DPR ಯೋಜನೆ ಅಂತ ಬಂದಿದೆ, ಅದರಲ್ಲಿ ಲಘು ಪೋಷಕಾಂಶ ಸುಣ್ಣ ಕೊಡುವಂಥದ್ದು ಕೂಡ ಯೋಜನೆ ಇದೆ. ಈಗ ನಮ್ಮ ಮಣ್ಣು ಈಗ ರೈತರಿಗೆ ಕೂಡ ತಿಳಿದಿರೋ ಮಟ್ಟಿಗೆ ತುಂಬಾ ಮಳೆ ಬೀಳ್ತದೆ ಅಲ್ಲಿ ಅಲ್ವಾ, ಒಂದು 3,800-4,000 mm ಮಳೆ ಒಂದು ವರ್ಷಕ್ಕೆ. ಸೊ ನೀವು ಕೊಟ್ಟಿರೋ ಗೊಬ್ಬರ ಏನಾಗ್ತದೆ, ಕುಚ್ಕೊಂಡೆ ಹೋಗೋದು ಜಾಸ್ತಿ ಇರುವುದಿಲ್ಲ
1: ಮಣ್ಣಿನ
0: ಜೊತೆಗೆ ಹೋಗ್ತದೆ ಆಗ. ಸೊ ಅದ್ರ ಜೊತೆಗೆ ಇಲ್ಲಿ ಮಣ್ಣು ನಾವು ಟೆಸ್ಟ್ ಮಾಡಿದ ಪ್ರಕಾರ ಹುಳಿ ಮಣ್ಣು, ದಕ್ಷಿಣ

0: ಕನ್ನಡ ಜಿಲ್ಲೆಯಲ್ಲಿ ಹುಳಿ ಮಣ್ಣು. ಹುಳಿ ಮಣ್ಣಲ್ಲಿ ಏನಾಗ್ತದೆ, ನೀವೇನೇ ಗೊಬ್ಬರ ಕೊಟ್ಟರು ಕೂಡ ಅದು ಸಿಗುವುದಿಲ್ಲ, ಗಿಡಗಳಿಗೆ ಸಿಗುವುದಿಲ್ಲ. ಆ ಸಿಗುವಾಗೆ ಹಾಕ್ಬೇಕಂತಾದ್ರೆ ಈ ಹುಳಿ ಅಂಶ ಕಡಿಮೆ ಆಗ್ಬೇಕು ಮಣ್ಣಿನಲ್ಲಿ, ಅದನ್ನೇ ಕಡಿಮೆ ಮಾಡಲಿಕ್ಕೆ ಸುಣ್ಣ ಕೊಡಬೇಕು. ಈಗ ನಮ್ಮ ಇದ್ರ ಪ್ರಕಾರ ರೆಕಮೆಂಡೇಷನ್ ಡೋಸ್ ಪ್ರಕಾರ 200 kg ಒಂದು ಎಕರೆಗೆ ಸುಣ್ಣ ಕೊಡಬೇಕಂತಿದೆ. ಹಾಗಾಗಿ ಅದು ಕೂಡ ನಾವು ಈಗ ಸಹಾಯದಲ್ಲಿ ತರಿಸಿದ್ದೇವೆ, ರೈತರು ಅದನ್ನು ಕೂಡ ತಗೋಬಹುದು. ಮೊದಲೆಲ್ಲ ತರಿಸಿದ್ದು ಸ್ವಲ್ಪ ಕಡಿಮೆ ಆಗ್ತಿತ್ತು ನಮಗೆ, ಅಂದ್ರೆ ಅಷ್ಟು ಯೋಜನೆ ಇರುವಷ್ಟು ಬರ್ತಾ ಇರಲಿಲ್ಲ, ರೈತರಿದ್ದಷ್ಟು ಬರ್ತಾ ಇರಲಿಲ್ಲ. ಈ ವರ್ಷ ಅದೇ ಹೊಸ ಯೋಜನೆಯಿಂದ ಅದು ಕೂಡ ತರಿಸಿದ್ದೇವೆ. ಅದ್ರ ಜೊತೆಗೆ ಈಗ ಜಿಂಕ್ ಮತ್ತೆ ಬೋರಾನ್ ಕೂಡ ಕೊರತೆ ಇದೆ ಇಲ್ಲಿ. ಈಗ ನಲ್ಲಿ ಉದುರುವಂತ ಅಡಿಕೆಯಲ್ಲಿ ಏನಾಗ್ತದಲ್ಲ ಅದೆಲ್ಲ ಆಕ್ಚುಲಿ ಸ್ವಲ್ಪ ಜಿಂಕ್ ಕೊರತೆ ಆದ್ರೂ ಕೂಡ ಆಗ್ತದೆ. ಸೊ ಅದು ಕೂಡ ನಾವು ತರಿಸಿದ್ದೇವೆ. ಆದ್ರೆ ರೈತ ಬಂದ್ರು ಒಂದು ನೆನ್ಪಿಟ್ಕೋಬೇಕು, ಈ ಲಘು ಪೋಷಕಾಂಶ ಏನ್ ತರಿಸ್ತೀವಿ ಜಿಂಕ್ ಮತ್ತೆ ಬೋರಾನ್, ಅದು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ, ಅಂದ್ರೆ ಹೆಚ್ಚು ತಿನ್ನಬಾರ್ದು ನಾವು, ಸ್ವಲ್ಪ ಸ್ವಲ್ಪ ಹಾಗೆ. ಇದು ಕೂಡ ಕೊಡುವಂತದ್ದು 5-20 gram ಪ್ರಕಾರ ರೆಕಮೆಂಡೇಶನ್ ಡೋಸ್ ಇರುತ್ತೆ, ಅದ್ರ ಪ್ರಕಾರನೇ ಕೊಡಬೇಕು. ಹೆಚ್ಚಿನ ಮಟ್ಟಿಗೆ ನಾವು ನೋಡಿದಾಗ ಮೊದಲೆಲ್ಲ ಹೇಳಿದರೆ ಹೇಳ್ಕೊಂಡು ತಗೊಂಡು ಹೋಗಿ 1/2 kg ಸುರಿದಿದ್ದು ಇದೆ, ಹೆಚ್ಚಿಗೆ ಆದ್ರೂ ಕೂಡ ನಮಗೆ ಅದಕ್ಕೂ ಅಜೀರ್ಣ ಆಗ್ತದೆ,
1: ಕೆಳಗೆ
0: ಬೀಳ್ತದೆ, ಅದ್ರ ಮೇಲೆ ಅದು ಬೇರೆ ಟಾಕ್ಸಿಸಿಟಿ ಬೇರೆ ತರ ಕಾಣಿಸ್ತದೆ ಗಿಡಗಳಲ್ಲಿ. ಹಾಗಾಗಿ ಅಂತದೆಲ್ಲ ಆಗ್ಬಾರ್ದು. ನಾವ್ ಏನ್ ಕೊಡ್ತೀವಿ ಗೊಬ್ಬರ ಕೂಡ ನಾವು ಟೆಸ್ಟ್ ಮಾಡಿ ಕೊಟ್ರೆ ನಿಮ್ಗೆ ಖರ್ಚು ಕಡಿಮೆ ಆಗ್ತದೆ, ಎಷ್ಟು ಬೇಕಷ್ಟೇ ಕೊಟ್ಟಂಗಾಗ್ತದೆ.
1: ಏನು ಸುಣ್ಣ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಉಪಯೋಗಿಸುವಂತದ್ದು ಅದರಲ್ಲಿ ಮಣ್ಣಿಗೆ ಹಾಕುವ?
0: ನಾವು ಕೊಡುವಂತದ್ದು ಕೃಷಿ ಸುಣ್ಣನೇ, ಅದು ಪುಡಿ ಸುಣ್ಣ, ಅದಕ್ಕೇನು ನೀವು ಬೇಯಿಸುವಂತದ್ದು ಏನು ಮಾಡ್ಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ಹಾಕಬೇಕು. ಆದ್ರೆ ಹಾಕುವಂತದ್ದು ಒಂದು ವಿಧಾನ ಇದೆ, ನೀವು ಯಾವುದೇ ಗೊಬ್ಬರ ಕೊಡಬೇಕಾದ್ರೂ ಕೂಡ ಫಸ್ಟ್ ಸುಣ್ಣ ಕೊಡಬೇಕು, ಸುಣ್ಣ ಕೊಟ್ಟು 15-20 days ನಂತರ ಗೊಬ್ಬರ ಕೊಡಬೇಕು. ಅವಾಗ ಏನಾಗ್ತದೆ, ಹುಳಿ ಅಂಶ ಕಡಿಮೆ ಆಗ್ತಿದೆ, ಕೊಟ್ಟಿರೋ ಗೊಬ್ಬರ ಗಿಡಗಳಿಗೆ ತುಂಬಾ ಚೆನ್ನಾಗಿ ಸಿಗ್ತದೆ, ಬೇರುಗಳು ಚೆನ್ನಾಗಿ ತಗೊಳ್ತವೆ ಅದು. ಹಾಗಾಗಿ ಸೊ ಹೀಗೆ ಈ ರೀತಿ
1: ಯಾವ ಸಮಯದಲ್ಲಿ ಹಾಕುವಂತದ್ದು ಸುಣ್ಣ?
0: ಈಗ ನಾವು ಭತ್ತಕ್ಕಾದ್ರೆ ನೀವು ಉಳುಮೆ ಮಾಡುವ ಸಮಯದಲ್ಲಿ ಹಾಕಿಬಿಟ್ಟು ಮತ್ತೊಂದು 15 days ಬಿಟ್ಟು ನೆಕ್ಸ್ಟ್ ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ ಹೇಳ್ತೇವೆ. ಅಡಿಕೆ ತೆಂಗುಗಾದ್ರೆ ಈಗ ಕೊಡಬಹುದು, ಕೊಟ್ಬಿಟ್ಟು 15 days ಬಿಡಬೇಕು, 15 days ಬಿಟ್ಟು ನಂತರ ಗೊಬ್ಬರ ಕೊಡಬೇಕು. ಕೊಟ್ಟ ನಂತರ ನೀವು ಇದು ಮಾಡ್ಬೋದು, ನೀರೆಲ್ಲ ಬಿಡಬಹುದು. ಮತ್ತೆ ತಿರ್ಗಿ ಅಕ್ಟೋಬರ್ ನವೆಂಬರ್ಲ್ಲಿ ಒಂದ್ಸರಿ ಕೂಡ ಕೊಡಬಹುದು,
1: ಸಾಮಾನ್ಯ ವರ್ಷಕ್ಕೆ
0: 2 ಸರಿ ಕೊಡಬಹುದು ಅಡಿಕೆ ತೆಂಗಕ್ಕೆಲ್ಲ. ಆದ್ರೆ ನಮ್ದು ಇದರಲ್ಲಿ ಭತ್ತಕ್ಕೆ ಆದ್ರೆ ಒಂದೇ ಕ್ರಾಪ್ ಅಲ್ಲ ಸಿಂಗಲ್ ಫಸ್ಟ್ ಡೋಸ್ ಅಲ್ಲಿ ಹಾಕಿ ಇದು ಮಾಡ್ತೇವೆ.
1: ಈಗ ಒಂದು ನಮ್ಮ ಮುಂಗಾರು ಹಂಗಾಮಿಗಿರುವಂತಹ ಯೋಜನೆಗಳ ಬಗ್ಗೆ ಎಲ್ಲ ಹೇಳಿದ್ರೆ, ಇನ್ನು ಮುಂದೆ ಹೋದ್ರೆ ಒಂದು ಹಿಂಗಾರಿನ ಸಮಯಕ್ಕಾಗುವಂತ ಆ ಯೋಜನೆಗಳೇನಾದ್ರೂ ಇವೆಯಾ?
0: ಇದೇ ಯೋಜನೆಗಳು ಅವಾಗ ಕೂಡ ಇರುವಂತದ್ದು, ಆದ್ರೆ ಬಿತ್ತನೆ ಬೀಜ ನಾವು ಫ್ರೆಶ್ ಆಗಿ ತರಿಸ್ತೇವೆ ಅವಾಗ ಇನ್ನೊಂದ್ಸರಿ. ಆಗ ಜಯ ಮತ್ತೆ ಜ್ಯೋತಿ ತರಿಸ್ತೇವೆ ಅಲ್ಲಿಗೆ, ರಬಿ ಸೀಸನ್ ಗೆ ಬೇಕಾಗಿರುವಂತದ್ದು. ಜಯ ಬಿಳಿ ಜಯ ಆಗಿರುತ್ತದೆ, ಜ್ಯೋತಿ ಕೆಂಪು, ಅದರಲ್ಲಿ ಕುಚಲಕ್ಕಿ. ಸೊ ಇಲ್ಲಿ ಎರಡು ಕೂಡ ತಿಂತಾರೆ, ಸೊ ಅದು ಎರಡು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದು ತರಿಸ್ತೇವೆ ಹಿಂಗಾರು ಹಂಗಾಮಿಗೆ. ಬಾಕಿ ಎಲ್ಲ ಯೋಜನೆಗಳು ಇದೇ ರೀತಿ ಇರ್ತದೆ. ಏನೆಲ್ಲ ಯೋಜನೆಗಳಿದೆ ಅದು ಇಡೀ ವರ್ಷ ನಮಗೆ ನಡೆಯುವಂಥದ್ದು ಯೋಜನೆಗಳಿದೆಲ್ಲ. ಸೊ ಎಲ್ಲ ಕೂಡ ಸಿಗುವಂಥದ್ದು. ಈಗ ಮುಖ್ಯವಾಗಿ ಇನ್ನೊಂದು ನಾನು ವಿಷಯ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ರೈತರಿಗೆ. ರೈತರಿಗೆ ಏನಂದ್ರೆ ರಸಗೊಬ್ಬರ ಹಾಕಿದ್ರೆ ಮಾತ್ರ ಚೆನ್ನಾಗಿ ಇಳುವರಿ ಬರುತ್ತದೆ ಅಂತ ಒಂದು ತಲೆಯಲ್ಲಿರ್ತದೆ. ಹಾಗಾಗಿ ಈಗೇನಾಗಿದೆ, ಈಗ ಈ ಯುದ್ಧದ ಈ ಪ್ರಯುಕ್ತ ಒಂದು ರಾ ಮೆಟೀರಿಯಲ್ ಸಿಗುವಂಥದ್ದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಯೂರಿಯಾ ಬಳಕೆ ಕಡಿಮೆ ಮಾಡಿದ್ದಾರೆ. ಸರ್ಕಾರದಿಂದನೇ ಯೋಜನೆ ಇದೆ, ಒಬ್ಬ ರೈತರಿಗೆ 1 ಚೀಲ ಯೂರಿಯಾ ಕೊಡಬೇಕಂತ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ಒಂದು ಎಕರೆಗೆ 1 ಚೀಲ ಯೂರಿಯಾ. ಹಾಗಾಗಿ ರೈತರು ಅದು ಪಡ್ಕೋಬೇಕಾದ್ರೂ ಕೂಡ FID ಕೊಡಬೇಕಲ್ಲಿ ಹೋಗಿ, ಅವ್ರ ಜಾಗ ತೋರಿಸ್ಬೇಕು, ಯಾವ ಬೆಳೆ ಬೆಳೆಯುತ್ತಾರೆ ಅಂತ ಹೇಳಿ ತಗೋಬೇಕು. ಹೆಚ್ಚಿನಾಗಿ ರೈತ ಬಾಂಧವರು ಯಾವ ಗೊಬ್ಬರದ ಅಂಗಡಿಯಲ್ಲಿ ಲೈಸೆನ್ಸ್ ಇದೆ ಅಂತವ್ರ ಹತ್ರನೇ ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಯಾಕೆ ಹೇಳಿದ್ರೆ ಬೇರೆ ಹೀಗೆ ಬೇರೆ ಎಲ್ಲ ಅಂಗಡಿಯಲ್ಲೂ ಕೆಲವರು ಮಾರ್ತಾರೆ ಅಂತ ಸುದ್ದಿ ಇದೆ, ಬಟ್ ನಾವು ಅದನ್ನ ನೋಡ್ತಾ ಇದೀವಿ, ಯಾಕಂದ್ರೆ ನಮ್ಮ ವಿಜಿಲೆನ್ಸ್ ಟೀಮ್ ಕೂಡ ಇದೆ, ಅದನ್ನೆಲ್ಲ ನಾವು ಇದು ಮಾಡ್ತೀವಿ. ಬಟ್ ಅವಾಗ ಏನಾಗುತ್ತೆ, ಅದು ಬೇಕಾಗಿರೋ ಪೋಷಕಾಂಶ ಇರೋದಿಲ್ಲ,
1: ಕಲಬೆರಕೆ
0: ತುಂಬಾ ಆಗ್ಲಿಕ್ಕೂ ಸಾಕು, ಅಷ್ಟು ಬೇಕಾಗಿರೋ ಪ್ರಮಾಣದಲ್ಲಿ ಸಿಗುದಿಲ್ಲ. ಆಮೇಲೆ ಇಳುವರಿ ಬರಲಿಲ್ಲ ಅಂದ್ರೆ ರೈತರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಯಾವ ಗೊಬ್ಬರದ ಅಂಗಡಿಯಲ್ಲಿ ಲೈಸೆನ್ಸ್ ಇದೆ ಅಂತ ಅಂಗಡಿಯಲ್ಲಿ ತಗೊಂಡ್ರೆ ಬಹಳ ಒಳ್ಳೇದು ಅದು. ಸೊ ಈಗ ಇದೊಂದು ರೆಸ್ಟ್ರಿಕ್ಷನ್ ಇರೋದ್ರಿಂದ, ಯೂರಿಯಾ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ, FID ಕಂಪಲ್ಸರಿ ರೈತ ಬಂದವರು ತಗೊಳ್ಳಿಕ್ಕೆ. ಇಷ್ಟು ಜನ ಕೇಳ್ತಾರೆ ನಮಗೆ ಜಾಸ್ತಿ ಕೊಡೋದಿಲ್ಲ ಅಂತ, ಬಟ್ ಈ ಯುದ್ಧ ಮುಗಿಯೋ ತನಕ ಮೋಸ್ಟ್ಲಿ ಇದು ಕಂಟಿನ್ಯೂ ಆಗುತ್ತೆ. ಹಾಗೆ ಮತ್ತೆ ಇದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಸಾರಜನಕ ಸರಾಗವಾಗಿ ಸಿಗುತ್ತೆ ನಮ್ಮ ಮಣ್ಣಲ್ಲಿ, ತುಂಬಾ ಇದೆ. ನೀವು ನೋಡ್ಬೋದು ಈಗ ತುಂಬಾ ಹಸಿರಸಿರಾಗೇ ಇದೆ ನಮ್ಮ ಜಿಲ್ಲೆಯಲ್ಲಿ ಅಲ್ವಾ? ಯಾಕೆ ಹೇಳಿದ್ರೆ ಸಾರಜನಕ ಮಣ್ಣಲ್ಲಿ ತುಂಬಾ ಚೆನ್ನಾಗಿದೆ. ಸೊ ನೀವು ಕೊಡುವಂತೆ ಸ್ವಲ್ಪ ಕಡಿಮೆ ಕೊಟ್ಟರು ಏನು ಪ್ರಾಬ್ಲಮ್ ಆಗುದಿಲ್ಲ,
1: ದೋಷ
0: ಆಗಲ್ಲ. ಆದ್ರೆ ರಂಜಕ ಮತ್ತೆ ಪೊಟ್ಯಾಶ್ ಕೊಡ್ಲೇಬೇಕು. ಯಾಕೆ ಹೇಳಿದ್ರೆ ಇದೆರಡು ಬೇಕಾಗಿರುವಂತದ್ದು ಗಿಡಗಳಿಗೆ, ಹೂ ಬಿಡ್ಲಿಕ್ಕೆ, ಕಾಯಿ ಕಟ್ಲಿಕ್ಕೆ, ಅದಕ್ಕೆಲ್ಲ ಬೇಕಾಗುವಂತ ಇಳುವರಿ ತುಂಬಾ ಚೆನ್ನಾಗಾಗ್ಲಿಕ್ಕೆ ಅದೆಲ್ಲ ಬೇಕಲ್ಲ. ನಮ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕಂದ್ರೆ ಇದೆಲ್ಲ ಬೇಕಾಗ್ಲಿ. ಸೊ ಇದೆರಡು ಗೊಬ್ಬರಗಳು ಚೆನ್ನಾಗಿ ಕೊಡಬೇಕು, ಸಾರಜನಕ ಕಡಿಮೆ ಮಾಡಿ.

0: ಏನು ಅಷ್ಟು ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ.
1: ಈಗ ಕೃಷಿ ಇಲಾಖೆಯಲ್ಲಿ ಭತ್ತ ಅಲ್ಲದೆ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತಹ ಬೇರೆ ಯಾವೆಲ್ಲ ಯೋಜನೆಗಳಿವೆ
0: ನಮ್ಮ ಇಲಾಖೆಯಲ್ಲಿ? ಇನ್ನೂ ಮುಖ್ಯವಾಗಿ ನಮ್ಮಲ್ಲಿ ಹಸಿರೆಲೆ ಗೊಬ್ಬರ ಬೀಜದೊಂದಿಗೆ ದ್ವಿದಳ ಧಾನ್ಯಗಳನ್ನು, ಈಗ ಮುಂಗಾರು ಹಂಗಾಮಿನಲ್ಲಿ ಹೀಗೆ ಭತ್ತ ಬೆಳೀತಾರೆ, ಅದೇ ರೀತಿ ಹಿಂಗಾರು ಮತ್ತು ಬೇಸಿಗೆ, ಅದಕ್ಕೋಸ್ಕರ ನಾವು ಇವನ್ ಇದು ದ್ವಿದಳ ಧಾನ್ಯ ಬಿತ್ತನೆ ಬೀಜ, ಹೆಸರು, ಉದ್ದು, ಅಲಸಂಡೆ ಮತ್ತು ಕೌಪಿ, ಇದಿಷ್ಟು ನಾವು ಬೀಜಗಳನ್ನು ಕೂಡ ನೆಕ್ಸ್ಟ್ NFSM ಯೋಜನೆ ಅಡಿಯಲ್ಲಿ ತರಿಸುವಂಥದ್ದು ಒಂದು ಯೋಜನೆ ಇದೆ. ಇದು ತಂದುಬಿಟ್ಟು ಇದು ಕೂಡ ರೈತರಿಗೆ ನಾವು ಉಚಿತವಾಗಿ ಕೊಡುವಂಥದ್ದು. ಯಾಕೆ ಹೇಳಿದ್ರೆ ಮೊದಲೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು, ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ರೈತರು ನವಿಲಿನ ಕಾಟ, ಮಂಗನ ಕಾಟ ಹೇಳ್ಕೊಂಡು ಇದೆಲ್ಲ ಬಿಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ. ಹಾಗಾಗಿ ರೈತರಿಗೆ ಪ್ರೋತ್ಸಾಹಿಸಬೇಕಾಗಿ ಇದೆಲ್ಲ ನಾವು ಒಂದು ಡೆಮೋ ಯೋಜನೆಯಲ್ಲಿ ತರಿಸ್ತಾ ಇದ್ದೇವೆ. ಇದರಲ್ಲಿ ಇದೆಲ್ಲ ಯೋಜನೆಗಳಲ್ಲಿ ಈ ಉದ್ದು ಬೀಜ ಬಿತ್ತನೆ ಬೀಜದೊಂದಿಗೆ ನಾವು ಕೆಲವೊಂದು ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಕೂಡ ಕೊಡ್ತೇವೆ. ಇದು ಕೂಡ ರೈತ ಬಾಂಧವರು ಆಸಕ್ತಿ ಇದ್ದ ರೈತ ಬಾಂಧವರು ಮಾಡುವಂಥದ್ದಿದ್ದರಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದುಬಿಟ್ಟು ಅವರು ಅದ್ರ ಬಗ್ಗೆ ತಿಳಿಸಿದರೆ ಅವ್ರ ಹೆಸರನ್ನು ನಮೂದು ಮಾಡಿಕೊಂಡು ಆ ಬಿತ್ತನೆ ಬೀಜ ನಾವು ತರಿಸಿದಾಗ ಅವ್ರಿಗೆ ಕೂಡ ಇದ್ರ ಬಗ್ಗೆ ತಿಳಿಸ್ತೇವೆ. ಇದು ಕೂಡ ರೈತ ಬಾಂಧವರು ಇದ್ರ ಉಪಯೋಗ ಮಾಡ್ಕೋಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವ ರೈತರು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಯಾಕೆ ಹೇಳಿದ್ರೆ ದ್ವಿದಳ ಧಾನ್ಯಗಳಲ್ಲಿ ನೀವು ಮಣ್ಣಿನ ಪೋಷಕಾಂಶಗಳು ಇನ್ನೂ ಹೆಚ್ಚಿಗೆ ಆಗ್ತದೆ. ಅದರಿಂದ ನೀವು ಒಂದ್ಸರಿ ಭತ್ತ ಬೆಳೆದು ನೆಕ್ಸ್ಟ್ ದ್ವಿದಳ ಧಾನ್ಯ ಮಾಡಿದ್ದಲ್ಲಿ ಮೂರನೇ ಬೆಳೆ ಅಥವಾ ನೆಕ್ಸ್ಟ್ ಮುಂಗಾರಿನಲ್ಲಿ ನೀವೇನು ಭತ್ತ ಬೆಳೀತೀರಾ ಆಗ ನಿಮ್ಮ ಇಳುವರಿಯು ಕೂಡ ತುಂಬ ಹೆಚ್ಚಾಗ್ತದೆ ಆ ಭೂಮಿಯಲ್ಲಿ. ಯಾಕೆ ಹೇಳಿದರೆ ಇದರಲ್ಲಿ ಪೋಷಕಾಂಶಗಳು ಹಿಡ್ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ ಭೂಮಿಯಲ್ಲಿ. ಹಾಗಾಗಿ ದ್ವಿದಳ ಧಾನ್ಯಗಳನ್ನು ಕೂಡ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ರೈತ ಬಾಂಧವರು ಮಾಡಬೇಕು ಅಂತ ಕೇಳ್ಕೊತೀನಿ ನಾನು.
1: ಈಗ ಇವೆಲ್ಲ ಇಷ್ಟೆಲ್ಲ ಸವಲತ್ತುಗಳನ್ನು ರೈತರು ಪಡಿತಾ ಇದ್ದಾರಾ, ಪಡೀಲಿಕ್ಕೆ ನಿಮ್ಮ ಪ್ರೋತ್ಸಾಹ ಮಾತುಗಳು ಹೇಳ್ಬೋದಾ?
0: ಪಡಿತಾ ಇದ್ದಾರೆ, ನಿಜ ಹೇಳೋದಂದ್ರೆ ಪಡಿತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು, ಇದನ್ನು ಪಡ್ಕೋಬೇಕು. ನಮಗೆ ಏನಾಗ್ತದೆ, ಪಡೆಯುವಂಥ ರೈತರೇ ಮತ್ತೆ ಮತ್ತೆ ತಗೊಳ್ತಾರೆ ವಿನಃ ತುಂಬಾ ರೈತರು ಏನಂತ ಕೊಡಿ ತಗೊಳ್ಳೋದು ಬಹಳ ಕಷ್ಟ ಕೆಲಸ. ನಾನು ಆವಾಗ್ಲೇ ಹೇಳ್ದಾಗೆ ಹೋಗ್ಬೇಕು, ಅಲ್ಲಿ ಕೊಡಬೇಕು, ತಗೋಬೇಕು ಅಂತ ಹಾಗೆಲ್ಲ ಹೇಳ್ತಾರೆ.
1: ಯೋಜನೆಗಳು ತಲುಪಿವೆಯಾ ಪ್ರತಿ ರೈತನ ಮನೆಗೆ? ಯೋಜನೆಗಳ ಮಾಹಿತಿ
0: ನಾವು ಮಾಹಿತಿಯನ್ನು ಪ್ರತಿ ಗ್ರಾಮ ಪಂಚಾಯತಿಲಿ, ಗ್ರಾಮ ಸಭೆಗಳಲ್ಲಿ ನಮ್ಮ ಇಲಾಖಾಧಿಕಾರಿಗಳು ಹೋಗಿ ಹೇಳ್ತಾರೆ, ಅದನ್ನ ಪ್ರಚಾರ ಪಡಿಸ್ತೇವೆ. ಪ್ಲಸ್ ನಾವು ಪೇಪರ್ ಅಲ್ಲಿ ಕೂಡ ಹಾಕ್ತೇವೆ, ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಚಾರ ಆಗ್ತದೆ. ಆದ್ರೆ ರೈತ ಬಾಂಧವರು ಇದನ್ನ ಪಡಿಸ್ತಾ, ಎಲ್ಲರೂ ಇಲ್ಲ ಅಂತೆಲ್ಲ, ತುಂಬಾ ಜನ ಪಡಿಸ್ತಾ ಇದ್ದಾರೆ. ಆದ್ರೆ ಇನ್ನು ಸ್ವಲ್ಪ ಜನ ಬಾಕಿ ಇದ್ದಾರೆ, ಹಾಗೆ ಅವ್ರು ಕೂಡ ಬರ್ಬೇಕು. ಯಾಕಂದ್ರೆ ಅವರಿಗೆ ಹೇಗಾಗ್ತದೆ, ಬಟ್ ನಮ್ಮಲ್ಲಿ ಏನಾಗ್ತದೆ, ಇಲ್ಲಿ ಕೆಲಸ ಮಾಡೋರು ಅಂದ್ರೆ ಕೃಷಿ ಮಾಡುವವರು ಒಬ್ರು ಇಬ್ರು ಇರ್ತಾರೆ ಮನೆಯಲ್ಲಿ ಅಲ್ವಾ, ಅದು ವಯಸ್ಸಾದವರು ಜಾಸ್ತಿ ಇರ್ತಾರೆ. ಹಾಗಾಗಿ ಏನಾಗ್ತದೆ, ಪಾಪ ಅವರಿಗೆ ಬರೋದು ಹೋಗೋದು ಎಲ್ಲ ಕಷ್ಟ ಆಗ್ತದೆ. ಅಂತವರು ಸ್ವಲ್ಪ ಉಳ್ಕೊಂಡಿರ್ತಾರೆ ವಿನಃ ತುಂಬಾ ಜನ ಪಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸದುಪಯೋಗ,
1: ಸಂತೋಷ ಇದೆ ಅದರಲ್ಲಿ,
0: ಸಂತೋಷ ಇದೆ. ಹಾಗೆ ಮತ್ತೆ ಈಗ ಬೆಳೆ ಸಮೀಕ್ಷೆ ಒಂದು ಪ್ರಾರಂಭ ಆಗ್ತಿದೆ, ಇದನ್ನು ಕೂಡ ನಾನು ಇವತ್ತು ಹೇಳಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ಇದು ಬೆಳೆ ಸಮೀಕ್ಷೆ ಯಾಕೆ ಮಾಡುವಂಥದ್ದು ಹೇಳಿದ್ರೆ ರೈತರಿಗೂ ಅವರ RTCಯಲ್ಲಿ ಯಾವ ಬೆಳೆ ನಮೂದಾಗುತ್ತೆ ಅದು ಈ ಬೆಳೆ ಸಮೀಕ್ಷೆ ಮೇಲೆ ಅವಲಂಬಿತ ಆಗಿರುತ್ತದೆ. ಈಗ ನಮ್ದು ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಶುರುವಾಗೋ ಮೊದಲು ರೈತರಿಗೆ ಅವರಿಗೆ ಒಂದು ರೈತರಿಗೆ ಆ್ಯಪ್ ಒಂದು ಬಿಡುಗಡೆ ಮಾಡ್ತಾರೆ. ಆವಾಗ ರೈತರು ಆ್ಯಪ್ ಯೂಸ್ ಮಾಡಿಕೊಂಡು ಅವ್ರು ಯಾವ ಬೆಳೆ ಎಷ್ಟು ಎಕರೆಯಲ್ಲಿ ಯಾವ ಸರ್ವೆ ನಂಬರಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅವರೇ ಅದನ್ನಲ್ಲಿ ನಮೂದು ಮಾಡು, ಹೋಗಿ ಅಲ್ಲೊಂದು ಫೋಟೋ ತೆಗೆಯುವಂಥದ್ದು ಅಷ್ಟೇ, ಎಷ್ಟು ಗಿಡಗಳಿದ್ದಾವೆ ಅದನ್ನು ನಮೂದು ಮಾಡಬೇಕು. ಶುರುಗೆ ಒಂದು ತಿಂಗಳು ಅವರಿಗೆ ಕೊಡ್ತಾರೆ ಇದನ್ನು ಮಾಡಲಿಕ್ಕೆ, ರೈತರಿಗೆ ಕೊಡ್ತಾರೆ. ಅದನ್ನು ರೈತರು ಮಾಡಲಿಲ್ಲ ಆದರೆ ಒಂದು ತಿಂಗಳ ನಂತರ ಅರೌಂಡ್ August 1st weekಲ್ಲಿ ನಮ್ಮ PR ಖಾಸಗಿ ನಿವಾಸಿಗಳಿಂದ, ಒಂದು ಗ್ರಾಮದ ಒಂದು ಖಾಸಗಿ ನಿವಾಸಿಗಳಿಂದ ಮಾಡಿಸ್ಲಿಕ್ಕೆ ಅದನ್ನು ಬಿಡ್ತಾರೆ. ಅಂದ್ರೆ ಕೃಷಿ ಇಲಾಖೆಯಿಂದ ಮಾಡುವಂಥದ್ದು ನಾವು. ಆದ್ರೆ ಇದನ್ನ ನಮ್ಗೆ ರೆವಿನ್ಯೂ ಹಾರ್ಟಿಕಲ್ಚರ್ ಎಲ್ಲರೂ ಸೇರಿಕೊಂಡು ಮಾಡ್ಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ RTC ಕೊಡುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ, ಆದ್ರೆ ಕೃಷಿ ಇಲಾಖೆ ಕೃಷಿ ಭತ್ತ ಅಂತ ಕೃಷಿ ನಮೂದಾಗುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಅಡಿಕೆ ತೆಂಗು ಬೆಳೆ ಯಾವ್ದು ಬೆಳೆ ಇದೆ ಅದೆಲ್ಲ ನಮೂದಾಗುವಂಥದ್ದು. ಸೊ ಈಗ ಏನಾಗ್ತದೆ, ರೈತರು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ಶೂರೆನ್ಸ್ ಕಟ್ಲಿಕ್ಕೆ ಹೋಗ್ತಾರೆ. ಈಗ ಅವರು ಈ ಕಳೆದ ವರ್ಷ ಮಾಡಿರ್ತಾರೆ ಅಡಿಕೆ, ಈ ವರ್ಷ ಹೋಗಿ ದುಡ್ಡು ಕಟ್ತಾರೆ, ಬರೋ ವರ್ಷ ಅವ್ರಿಗೆ ಬರುವಂತದ್ದು ಕ್ಲೈಮ್ ಬರುವಂತದ್ದು. ಆ ಟೈಮಲ್ಲಿ ಈ ವರ್ಷ ಮಾಡಿರೋ ಸರ್ವೆ ನಂಬರ್ ಅಲ್ಲಿ ಅಲ್ಲಿ ಅಡಿಕೆ ಇಲ್ಲ, ನಮೂದಾಗ್ಲಿಲ್ಲ. ಯಾರು ಬೇರೆಯವ್ರು ಮಾಡಿರ್ತಾರೆ, ಇವ್ರು ನೋಡಿರಲ್ಲ, ಅಡಿಕೆ ಇರಲ್ಲ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಇಯರ್ ಕ್ಲೈಮ್ ಆಗುದಿಲ್ಲ, ಸಿಗುದಿಲ್ಲ, ದುಡ್ಡು ಸಿಗುದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಬಹಳ ಆಗ್ತದೆ. ಈವನ್ ಅವ್ರಿಗೆ ಲೋನ್ ತೆಗಿಬೇಕಾದ್ರೂ ಕೂಡ ಅವರ ಆರ್ ಟಿ ಸಿ

0: ಇಲ್ಲಿ ನಮೂದಾಗಿರ್ಬೇಕು. ಈ ಬೆಳೆ ಸಮೀಕ್ಷೆ ಆಧಾರಿತಲ್ಲೇ ನೋಡ್ಬಿಟ್ಟು ಅವ್ರು ಕೊಡ್ತಾರೆ. ಬೆಳೆ ಸಮೀಕ್ಷೆಯಲ್ಲಿ ಈಗ ಅವ್ರ ಅಡಿಕೆಗೆ ಇದು ಕೊಟ್ಟಿರ್ತಾರೆ, ಲೋನ್ ಕೊಟ್ಟಿರ್ತಾರೆ. ಬೆಳೆ ಸಮೀಕ್ಷೆಯಲ್ಲಿ ಅಲ್ಲಿ ಹಡಿಲು ಭೂಮಿ ಅಂತಿರುತ್ತೆ, ಅವರಿಗೆ ಲೋನ್ ಸಿಗುತ್ತಿಲ್ಲ. ಸೊ ಇದೆಲ್ಲ ಕಷ್ಟಗಳು ಎದುರಿಸ್ಬೇಕಾಗುತ್ತೆ ಅವ್ರ ಮುಂದೆ. ಹಾಗಾಗಿ ಈ ಬೆಳೆ ಸಮೀಕ್ಷೆಯನ್ನು ರೈತ ಬಾಂಧವರು ಆದ್ಯತೆ ಮೇಲೆ ಅವರು ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು. ಇದು ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಗುವಂತ ಎಲ್ಲ ಸವಲತ್ತುಗಳು ನೆಕ್ಸ್ಟ್ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇದೊಂದು ಪ್ರಾರಂಭ ಆಗ್ತಾ ಇದೆ ಈ ವರ್ಷದಿಂದ, ಮೊದಲಿಂದನೇ ಇದೆ, ಈ ವರ್ಷದ ಈಗ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾನು ಎಲ್ಲ ರೈತ ಬಂದವರಿಂದ ಕಳಕಳಿಯಿಂದ ವಿನಂತಿ ಮಾಡ್ತಿದ್ದೇನೆ, ಇದನ್ನೊಂದು ಅವ್ರ ಇಂಟ್ರೆಸ್ಟ್ ತಗೊಂಡು ಮಾಡ್ಬೇಕು.
1: ಬಹಳ ಸಂತೋಷ ವೀಣಾ ಕೆಆರ್ ಅವರೇ, ಮಂಗಳೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಮ್ಮ ರೈತರಿಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರೆ, ಯಾವೆಲ್ಲ ಯೋಜನೆಗಳು ಈ ವರ್ಷ ಇವೆ, ಮುಂಗಾರಿನ ಹಂಗಾಮಿಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದೆ, ಅದಕ್ಕೆ ಕೃಷಿ ಇಲಾಖೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ, ಇವೆಲ್ಲವನ್ನು ಬಹಳ ಸಮಗ್ರವಾಗಿ ನೀವು ತಿಳಿಸಿದ್ರೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಮಾತನಾಡಿದಕ್ಕೆ, ರೈತ ಮಿತ್ರರ ಜೊತೆ ಮಾಹಿತಿಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು.
0: ನಿಮಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಮುಂಗಾರಿನ ಹಂಗಾಮಿಗೆ ಕೃಷಿ ಇಲಾಖೆಯ ತಯಾರಿ ಹಾಗೂ ಯೋಜನೆಗಳು ಈ ವಿಷಯದ ಕುರಿತು ಮಂಗಳೂರಿನ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ವೀಣಾ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್.
3: ಹೊಸ ಕಾರ್ ಗೆಲ್ಲುವ ಅವಕಾಶ, ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೊ ಬಿದ್ದು
3: ವಾಟ್, ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ, ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ, ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
3: ಕೂಲ್ ಆಗಿರಿ.
2: ಇದೀಗ ಬೆಳ್ಳೂರು ಸಹೋದರಿಯರು ಹಾಡಿರುವ ಕೀರ್ತನೆ

0: ಕೇಳುಗರೆ, ಮಳೆಗಾಲದಲ್ಲಿ ಸಿಡಿಲಿನ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕೆಲವೊಂದು ಸಲಹೆಗಳು ಇಲ್ಲಿವೆ. ಗುಡುಗು ಮಿಂಚು ಬರುವ ಹಾಗಿದ್ರೆ ತಗ್ಗು ಪ್ರದೇಶಕ್ಕೆ ಹೋಗಿ ನಿಲ್ಲಿ. ನದಿ ಕೆರೆ ಸಮುದ್ರದ ನೀರಿನಲ್ಲಿದ್ದರೆ ತಕ್ಷಣ ಹೊರಬನ್ನಿ. ಯಾವುದೇ ಇಲೆಕ್ಟ್ರಾನಿಕ್ ಕಂಬ, ವಿದ್ಯುತ್ ಕಂಬ, ಮೊಬೈಲ್ ಟವರ್ ಹತ್ತಿರ ನಿಲ್ಲಬೇಡಿ. ಮನೆಯಲ್ಲಿದ್ದಾಗ ಗೋಡೆಯನ್ನು ಸ್ಪರ್ಶಿಸದೆ ಕೋಣೆಯ ಮಧ್ಯದಲ್ಲಿ ಇರಿ. ಕಂಪ್ಯೂಟರ್, ಟಿವಿಗಳನ್ನು ಆಫ್ ಮಾಡಿ ಪ್ಲಗ್ನಿಂದ ವೈರನ್ನು ತೆಗೆಯಿರಿ. ಮಳೆಯೊಂದಿಗೆ ಗುಡುಗು ಮಿಂಚು ಇದ್ದಾಗ ಪ್ರಯಾಣ ಮಾಡದೇ ಇರುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಗಿಡ ಮರಗಳ ಕೆಳಗಡೆ ನಿಲ್ಲಬೇಡಿ. ಫೋನಿನಲ್ಲಿ ಮಾತನಾಡುವುದು, ಇಂಟರ್ನೆಟ್ ಬಳಕೆ, ಫೋನ್ ಚಾರ್ಜ್ ಮಾಡುವುದು ಬೇಡವೇ ಬೇಡ. ಬಯಲಿನಲ್ಲಿ ಇರಲೇಬೇಕಾದ ಸಂದರ್ಭವಿದ್ದರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿ ಬಾಗಿ ಕುಳಿತುಕೊಳ್ಳಿ. ಮನೆ ಇಲ್ಲವೇ ಕಟ್ಟಡಗಳಿಂದ ಹೊರಬರಬೇಡಿ. ಮನೆಗೆ ಮಿಂಚು ನಿರೋಧಕ ಅರ್ಥಿಂಗ್ ವ್ಯವಸ್ಥೆಯನ್ನು ಅಳವಡಿಸುವಂತಹದ್ದು ಒಳ್ಳೆಯದು.
1: ಇದೀಗ ಕೇಳಿ ವಿದ್ಯಾಭೂಷಣ ಅವರು ಹಾಡಿರುವ ವಿಜಯದಾಸರ ಕೀರ್ತನೆ.

ಕೇಳುಗರೆ, ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳೆಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಸಮಯ ಸರಿಯಾಗಿ 7:34:25 ಇದುವರೆಗೆ ಕೃಷಿ ರಂಗ ಆಲಿಸಿ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 7:34:39 ಏಳು ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026

0: 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ, ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ, ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ, ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್

0: ಹದಿನೈದು ಇಪ್ಪತ್ತೊಂದು, ಇಪ್ಪತ್ತೊಂದು ಹದಿನಾರು, ಒಂಬತ್ತು ಇಪ್ಪತ್ತೊಂದು ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ ಎಂಟು ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45:15. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಧೂಮ್ ಚಿತ್ರಕ್ಕಾಗಿ ಸುನಿಧಿ ಚೌಹಾಣ್ ಹಾಗೂ ಸಂಗಡಿಗರು ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಪ್ರೀತಮ್.

ಕೇಳುಗರೆ, ಯುವವಾಣಿಯಲ್ಲಿ ಈ ರಾತ್ರಿ 8 ಗಂಟೆಗೆ ಅವನಿ ಎಸ್ ಭಟ್ ಅವರಿಂದ ಶಾಸ್ತ್ರೀಯ ಸಂಗೀತ, ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳು, ಹಾಗೆಯೇ ಸಾನಿಧ್ಯ ಅವರಿಂದ ದಾಸಕೀರ್ತನೆಗಳಲ್ಲಿ ಜೀವನದ ಮೌಲ್ಯಗಳು ಈ ಕುರಿತು ಭಾಷಣ ಪ್ರಸಾರವಾಗುವುದು. ಹಿಂದಿ ಚಿತ್ರಗೀತೆಗಳ ಪ್ರಸಾರದಲ್ಲಿ ಇದೀಗ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರಕ್ಕಾಗಿ ಕ್ಲಿಂಟನ್ ಸೆರೆಜೋ ಹಾಗೂ ಶಂಕರ್ ಮಹಾದೇವನ್ ಹಾಡಿರುವ ಜಾವೇದ್ ಅಖ್ತರ್ ಅವರ ಗೀತೆ, ಸಂಗೀತ ಶಂಕರ್ ಹೆಸ್ಹಾನ್ ಲಾಯ್.

ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಲಾಪತಾ ಲೇಡೀಸ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಪ್ರಶಾಂತ್ ಪಾಂಡೆ ಅವರ ಗೀತೆ, ಸಂಗೀತ ರಾಮ್ ಸಂಪತ್.

ಚಿತ್ರಗೀತೆಗಳನ್ನು ಕೇಳಬಹುದು. ಕೇಳುಗರೇ ಗಮನಿಸಿ, ಈ ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ಕಣ್ವತೀರ್ಥ ಅವರಿಂದ ತುಳುನಾಡ ಅಡ್ಡೇಲು ಈ ಕುರಿತು ಭಾಷಣ ಪ್ರಸಾರವಾಗುವುದು.

0: ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ. ನಮ್ಮ ಮುಂದಿನ ಪ್ರಸಾರ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ದೇವರ ನಾಮಗಳು, ತದನಂತರ ಭಾಷಣವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅವನಿ ಎಸ್ ಭಟ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಇದೀಗ ಕೇಳಿ ಪಾಹಿ ಜಗಜ್ಜನನಿ, ವಾಚಸ್ಪತಿ ರಾಗ ಆದಿತಾಳ ಸ್ವಾತಿ ತಿರುನಾಳ್ ಅವರ ರಚನೆ.

ಇದುವರೆಗೆ ಅವನಿ ಎಸ್ ಭಟ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ಕೇಳುಗರೆ, ಇನ್ನು ಮುಂದೆ ಕೇಳಿ ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳನ್ನ ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಮೊದಲಿಗೆ ಸ್ವಾಗತಂ ಕೃಷ್ಣ, ರಚನೆ ಊತುಕಾಡು ವೆಂಕಟಕವಿ.

0: ಕೇಳುಗರೆ, ಇದುವರೆಗೆ ದೀಕ್ಷಿತಾ ಕೆ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಸಾನ್ನಿಧ್ಯ ಅವರಿಂದ ಭಾಷಣ, ವಿಷಯ ದಾಸಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು.
1: ಆಡುನುಡಿಯ ಸಮೃದ್ಧ ಬಳಕೆಯೊಂದಿಗೆ ದಾಸರಿಂದ ರಚಿಸಲ್ಪಟ್ಟ ಕೀರ್ತನೆಗಳು ಏಕಕಾಲದಲ್ಲಿ ಎರಡು ಬಗೆಯ ಪ್ರಯೋಜನಗಳನ್ನು ಒದಗಿಸುತ್ತವೆ. ಮೇಲ್ನೋಟಕ್ಕೆ ಸರಳವಾಗಿ ಕಾಣುವ ಇಂತಹ ಕೀರ್ತನೆಗಳು ಹೊರಸೂಸುವ ಅರ್ಥ ಒಂದಾದರೆ ಅವುಗಳಲ್ಲಿ ಅಡಗಿರುವ ಅಂತರಾರ್ಥ ಮತ್ತೊಂದೇ ಇರುತ್ತದೆ. ಅರ್ಥ ದೇವರ ಸ್ತುತಿಯಾದರೆ ಅಂತರಾರ್ಥ ಗಾಢ ಆಧ್ಯಾತ್ಮವೇ ಆಗಿರುತ್ತದೆ. ಕೆಲವು ಜನಸಾಮಾನ್ಯರಿಗೆ ನೀತಿ ಬೋಧೆಗಳಾದರೆ ಇನ್ನೂ ಕೆಲವು ದಶಾವತಾರಗಳ ವರ್ಣನೆಗಳಾಗಿರುತ್ತದೆ. ಜನಪ್ರಿಯ ಕೀರ್ತನೆಯೊಂದನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಕೀರ್ತನೆ ಮೇಲ್ನೋಟಕ್ಕೆ ಕಂಡರೆ ನಾರಾಯಣ ನರಸಿ ಶ್ರೀ ಲಕ್ಷ್ಮೀ ದೇವಿಯನ್ನು ಸ್ತುತಿಸುವ ಗೀತೆ ಇದು. ಆದರೆ ಅಂತರಾರ್ಥವನ್ನು ಆಲೋಚಿಸ ಹೊರಡರೆ ಅದ್ಭುತ ನೀತಿ ಬೋಧೆ ನಮ್ಮೆದುರು ತೆರೆದುಕೊಳ್ಳುತ್ತದೆ. ಲಕ್ಷ್ಮೀದೇವಿ ಹರಿಯ ಸತಿ, ಅಂತೆಯೇ ಸಂಪತ್ತಿ ಗದಿಪತಿಯೂ ಹೌದು. ಹೊನ್ನು ಹಣಕ್ಕೆ ಆಕೆಯೇ ದೇವತೆ. ಲಕ್ಷ್ಮೀ ಎಂದರೆ ಹಣ, ನಮಗೆಲ್ಲರಿಗೂ ಬೇಕಾದುದೆ. ಆದ್ದರಿಂದ ನಮ್ಮೆಡೆಗೆ ಅದು ಹರಿದು ಬರಬೇಕೆಂದು ಎಲ್ಲರೂ ಬಯಸುತ್ತೇವೆ, ಅದಕ್ಕಾಗಿ ಹಂಬಲಿಸುತ್ತೇವೆ. ಜೀವನ ಪರ್ಯಂತ ಹಣಗಳಿಕೆಗೆ ಹಗಲಿರುಳೆನ್ನದೆ ಹೋರಾಡುತ್ತೇವೆ. ಹಲವರ ಜೀವನದ ಪರಮಧ್ಯೇಯವೇ ಹಣಗಳಿಕೆ. ಇಂತಹ ಹಣ ನಮ್ಮೆಡೆಗೆ ಹೇಗೆ ಹರಿದು ಬರಬೇಕೆಂಬುದನ್ನು ಮಾರ್ಮಿಕವಾಗಿ ದಾಸರು ಈ ಕೀರ್ತನೆಯಲ್ಲಿ ಪ್ರಸ್ತುತಪಡಿಸಿದ ಬಗೆ ಎಷ್ಟು ಮನೋಜ್ಞ ಗಮನಿಸಿ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕುವುದೆಂದರೆ ನಿಧಾನಗತಿಯ ನಡಿಗೆ ಎಂದರ್ಥ. ಹಣ ನಿಧಾನವಾಗಿಯೇ ಸಂಪಾದನೆ ಆಗಬೇಕು. ಏಕಾಏಕಿ ಸಂಪತ್ತು ಸಂಗ್ರಹವಾದರೆ ಅದರ ಮೌಲ್ಯ ತಿಳಿಯದೆ ಆಡಂಬರಕ್ಕೆ ಅಪವ್ಯಯಕ್ಕೆ ಮುಂದಾಗುವ ಅಪಾಯಗಳಿರುತ್ತದೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ ಎಂಬ ಮಾತೇ ಇದೆ. ಇದು ಹಣದ ಅಪಮೌಲ್ಯವೇ ಸರಿ. ನಮ್ಮ ಸಂಪಾದನೆ ನಾವು ಬಸಿದ ಬೆವರಿಗೆ ತಕ್ಕ ಬೆಲೆಯಾಗಬೇಕೇ ವಿನಃ ಇನ್ನೊಬ್ಬರ ಮೇಲೆ ಸಗಿದ ದೌರ್ಜನ್ಯದಿಂದ ದೊರಕಿದ್ದಾಗಿರಬಾರದು. ಆದ್ದರಿಂದ

0: ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಿಧಾನವಾಗಿ ಬರಬೇಕೇ ವಿನಃ ಏಕಾಏಕಿ ಪ್ರವಾಹದೋಪಾದಿಯಲ್ಲಿ ನುಗ್ಗಿ ಬರಬಾರದು. ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತ ನಮ್ಮೆಡೆಗೆ ಲಕ್ಷ್ಮೀ ಹರಿದು ಬಂದಿರುವುದು ಕನಿಷ್ಠ ನಮ್ಮ ನೆರೆಕೆರೆಯವರಿಗಾದರೂ ಗೊತ್ತಾಗುವಂತಿರಬೇಕು. ನಮ್ಮ ಹಣ ಸಂಪಾದನೆಯ ಮಾರ್ಗ ಮುಕ್ತವಾದುದೇ ಆಗಿರಬೇಕೇ ವಿನಃ ಗುಪ್ತವಾಗಿರಕೂಡದು. ನ್ಯಾಯಯುತ ಸಜ್ಜನ ಸಮ್ಮತವಾದುದಾಗಿರಬೇಕೇ ವಿನಃ ಅನ್ಯಾಯದ ಮಾರ್ಗವಾಗಿರಬಾರದು. ಕಳ್ಳ ಮಾರ್ಗದ ಸಂಪಾದನೆ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಆದ್ದರಿಂದ ನೇರ ನ್ಯಾಯಸಮ್ಮತವಾದ ಸಂಪಾದನೆಯ ಸೂಚ್ಯರ್ಥ ಈ ಸಾಲಿನದ್ದು. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಮಜ್ಜಿಗೆಯೊಳಗಿನ ಬೆಣ್ಣೆ ಹೊರತೆಗೆಯುವುದು ಸರಳ ಪ್ರಕ್ರಿಯೆಯೂ ಅಲ್ಲ, ಶೀಘ್ರ ವ್ಯಾಪ್ತಿಯೂ ಇಲ್ಲ. ಕರೆದ ಹಾಲನ್ನು ಕಾಯಿಸಬೇಕು, ಆರಿಸಿದ ಹಾಲಿಗೆ ಹೆಪ್ಪು ಹಾಕಬೇಕು, ಅದು ಮೊಸರಾಗಬೇಕು. ಮೊಸರನ್ನು ಮಥಿಸಿ ಮಜ್ಜಿಗೆಯಿಂದ ಬೆಣ್ಣೆಯನ್ನು ಬೇರ್ಪಡಿಸಬೇಕು. ಇಷ್ಟೆಲ್ಲ ತಾಳ್ಮೆಯಿಂದ ಪರಿಶ್ರಮದಿಂದ ಬೆಣ್ಣೆಯನ್ನು ಪಡೆಯಬೇಕು. ಅಂತೆಯೇ ಸಂಪತ್ಗಳಿಕೆ ಪ್ರಯಾಸದಿಂದಲೇ ಕೂಡಿರಬೇಕು. ಅದಕ್ಕಾಗಿ ಪ್ರಯತ್ನ ಪಡಬೇಕು, ಬೆವರು ಬಸಿಯಬೇಕು. ಆಗಲೇ ಅದಕ್ಕೊಂದು ಮೌಲ್ಯ, ಇದರಿಂದಲೇ ಬದುಕು. ಹೀಗೆ ಪಡೆದ ಹಣದ ಅಪವ್ಯಯ ಎಂದಿಗೂ ಆಗಕೂಡದು. ಸದ್ವಿನಿಯೋಗವಾಗಬೇಕು. ಸಂಪಾದಿಸಿದ ಸಂಪತ್ತು ಕೇವಲ ಸ್ವ ಅನುಭೋಗಕ್ಕೆ ಅಲ್ಲ, ಅದರಲ್ಲಿ ಒಂದಷ್ಟು ಸಾಧು ಸಜ್ಜನರ ಆರಾಧನೆಗೂ ವ್ಯಯವಾಗಬೇಕು. ಅಂಥವರಿಗೆ ಮಾತ್ರ ಹಣ ಒಲಿದು ಬರಬೇಕು, ಆಗ ಮಾತ್ರ ಹಣ ಹರಿದು ಬರಬೇಕು. ಕಿರಿದರೊಳ್ ಪಿರಿದರ್ಥವಂ ಪೇಳುವುದೆಂದರೆ ಇದೇ ತಾನೇ ಪುರಂದರದಾಸರ ಇನ್ನೊಂದು ಮನೋಜ್ಞ ಕೀರ್ತನೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಈ ಪಲ್ಲವಿಯೊಂದಿಗೆ ಆರಂಭವಾಗುವ ಕೀರ್ತನೆಯ ಚರಣ ಅದೆಷ್ಟು ನೀತಿ ಬೋಧಕ ನೋಡಿ. ಕಲ್ಲಾಗಿರಲು ಬೇಕು ಕಠಿಣ ಭವತೊರೆಯೊಳಗೆ, ಬಿಲ್ಲಾಗಿರಲು ಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂದು ಜನರೊಳಗೆ. ನಮ್ಮೀ ಜೀವನದ ಸುಖದ ಸುಪ್ಪತ್ತಿಗೆಯೂ ಅಲ್ಲ, ಮುಳ್ಳಿನ ಹಾಸಿಗೆಯೂ ಅಲ್ಲ. ಸುಖವಿದ್ದರೂ ಕಷ್ಟ ತುಸು ಹೆಚ್ಚೆ. ಕಷ್ಟ ಸುಖಗಳೆಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆ ನಮ್ಮದಾಗಿರಬೇಕು. ಅದರಲ್ಲಿಯೂ ಕಷ್ಟಗಳೆದುರಾದಾಗ ಕಲ್ಲಂತೆ ಕಠಿಣವಾಗಿರಬೇಕು ನಾವು. ಸಂಸಾರದ ಸಾವಿರ ಜಂಜಾಟಗಳಿಗೆ ನಾವು ಅಂಜಬಾರದು, ಅಳುಕಬಾರದು. ಭವವೆಂಬ ತೊರೆಯೊಳಗೆ ಕಲ್ಲಾಗಿರಬೇಕು. ನುಗ್ಗಿ ಬರುವ ಕಷ್ಟಗಳ ಪ್ರವಾಹವನ್ನು ಶಿಲೆಯಂತೆ ಸ್ಥಿರವಾಗಿದ್ದು ಎದುರಿಸಬೇಕು. ನಾವು ಕಲಿತ ವಿದ್ಯೆ ನಮ್ಮಲ್ಲಿ ಅಹಂಕಾರವನ್ನು ಮೂಡಿಸುತ್ತದೆ, ಹಾಗಾಗಕೂಡದು. ವಿದ್ಯೆ ವಿನಯವನ್ನು ನೀಡಬೇಕು. ನಾವು ಬಲ್ಲವರು ಹೌದಾದರೆ ಬಿಲ್ಲಿನಂತೆ ಬಾಗುವ ಗುಣವು ನಮ್ಮಲ್ಲಿರಬೇಕು. ವಿದ್ಯಾವಂತರಿಗೆ ಎದೆಯುಬ್ಬಿಸಿ ನಡೆಯುವುದಕ್ಕಿಂತ ಶಿರ ತಗ್ಗಿಸಿ ನಡೆಯುವುದೇ ಭೂಷಣ. ಹೀಗೆ ಮೃದು ಮಧುರ ನಡೆ ನುಡಿಗಳಿಂದ ಮಾಧವನ ಮನ ಮೆಚ್ಚಿಸುವಂತೆ ನಾವಿರಬೇಕು. ಅವರಿವರನ್ನು ಮೆಚ್ಚಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆತ್ಮಸಾಕ್ಷಿಗೆ ಸರಿಯಾಗಿ ನಾವಿದ್ದರೆ ಅದು ಪರಮಾತ್ಮನಿಗೆ ಮೆಚ್ಚುಗೆಯಾದೀತು. ಬಂಧು ಬಾಂಧವರೊಡನೆ ನಿಷ್ಠೂರ ಕಟ್ಟಿಕೊಂಡು ಸುಡುಸುಡೆಂದು ಬದುಕುವುದು ತರವಲ್ಲ. ಹತ್ತು ಜನ ಹೋಗು ಅನ್ನುವುದಕ್ಕಿಂತ ಬಾ ಎನ್ನುವಂತೆ ಬದುಕಿದರೆ ಅದು ಬಂದು ಜನರೊಡನೆ ಬೆಲ್ಲದಂತೆ ಬದುಕಿದಂತಾದೀತು. ನಮ್ಮ ಇಡೀ ಜೀವನ ಪಥ ಎಂತಿರಬೇಕೆಂಬುದನ್ನು ಅದೆಷ್ಟು ಮನೋಜ್ಞವಾಗಿ ಸರಳವಾಗಿ ವಿವರಿಸಿದ್ದಾರೆ ನೋಡಿ. ಅರಿತು ನಡೆದರೆ ನಮಗೂ ನಮ್ಮ ಸಮಾಜಕ್ಕೂ ಶ್ರೇಯಸ್ಸಾದೀತು.
1: ಇದುವರೆಗೆ ಸಾನಿಧ್ಯ ಅವರಿಂದ ದಾಸಕೀರ್ತನೆಗಳಲ್ಲಿ ಜೀವನ ಮೌಲ್ಯಗಳು ಈ ಕುರಿತು ಭಾಷಣವನ್ನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 8:30. ತುಳು ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು, ಇತ್ತೆ ನಮ್ಮ ಸುಭಾಷ್ ಚಂದ್ರ ಕಣ್ವತೀರ್ಥ ಮೆರೆಡ್ದು ತುಳುನಾಡ ಅಡ್ಡಿಯಲು ಪನ್ಪಿ ಇಸೇದ ಬಗೆಟ್ಟು ಪಾತಿರ ಕೇನುಗಾ.

0: ಆಕಾಶವಾಣಿ ಮಂಗಳೂರು. ಇತ್ತೆ ನಮ್ಮ ಸುಭಾಷ್ ಚಂದ್ರ ಕಣ್ವತೀರ್ಥ ಮೆರಡ್ದು ತುಳುನಾಡ ಅಡ್ಡೇಲು ಪನ್ಪಿ ಇಸೇದ ಬಗೆಟ್ಟು ಪಾತಿರ ಕೇನುಗ.
1: ತುಳುವೆರೆ ನಡತೆ ಬಾಸೆ ಪಾತೆರ ಪನ್ಪಿ ಪಾಡ್ದನ ತುತ್ತುನ ಕುಂಟು ತಿನ್ಪಿನ ತಿನಸು ಉನ್ಪಿನ ವನಸು ಬೇತೆ ಬೇತೆ ಸಾಹಿತ್ಯಲಿಡು ಓದುದೋ ಅತ್ತಂಡ ನಮ್ಮ ಕಣ್ಣಾರೆ ತೂಯಿನ ಅನುಭವಡೋ ಕೆಬಿಯಾರೆ ಕೇನಿನ ಕತೆಟೋ ಆಪಗಪಗ ನಮ್ಮ ಸಂತೋಷಗಾತ್ರ ತೆರೆಯೊಂದುಪ್ಪುವ ಕೇರಿ ಒಂಜಿ ಊರುಗು ಒಂಜಿ ನಾಡುಗು ರಾಜ್ಯವು ದಯ ಇಡೀ ದೇಶಗೆ ನಮ್ಮ ಜೀವನ ವಿಧಾನದ ಬಗೆಬಗೆತ ವನಸು ತಿನಸದ ಕೈ ಚಾತುರ್ಪು ಖಂಡಿತವಾದಲ ಪ್ರಭಾವ ಬೀರದಂಡು. ಉಂದೆರ್ದು ಮಾತ ಬಿಗುತ್ತ ಒಂಜಿ ಸಂಗತಿ ಬಂಡ ತುಳುನಾಡದ ಅಪ್ಪೆ ಕಲ್ಪಾದಿನ ನಮ್ಮ ಇನಿಕಲ ತಿನ್ನೊಂದುಪ್ಪುನ ಬಗೆಬಗೆತ ಅಡ್ಡಿಯಲು ಅಡ್ಡೆ ಅಡ್ಯೋ ಅಪ್ಪ ಅಪ್ಪಂ ಅಪ್ಪೆ ಸಂಸ್ಕೃತಿಗೆ ಸೇರಿನ ಈ ಅರಿತ ವಸ್ತು ಆಪನ್ಪುನ ಶಬ್ದಡು ಪುಟ್ಟುಂಡು ಪನೊಲಿ. ಒಂದು ನಮ್ಮನ ಜನಕೊಲೆನ ಆಹಾರ ಸಂಸ್ಕೃತಿಡು ಎತೋ ವರ್ಷರ್ದಿಂಚ ಅರ್ತಿ ಪಿರ್ತಿಡು ನಾಲಾಯ್ದ ರುಚಿಕ ಬೋಡಾದ ಸೇರಿಗೆ ಅದು ವಾರ್ಷಿಕ ಆಚರಣೆಲೆಡು ಎಡ್ಡೆ ದಿನಕುಲೆಡು ಹಿರಿಯಾಕ್ಲೆ ನಿರ್ಣಯ ಪಿರ್ಕಾರ ಕಾಲರ್ದು ಕಾಲುಗು ಧರ್ಮ ದಿಂಡು ದೈವ ದೇವರ್ಕೊಲೆ ಪುದರಡು ಇಂಚಿತ್ತೆ ಅಡ್ಡಿಯಲು ತುಳುನಾಡದ ಇಲ್ಲಿ ಇಲ್ಲಲು ಅಟ್ಟಿಡು ಕಾವಲಿಡು ಕಾಯಂದುಂಡು. ವಾರ್ಷಿಕ ಆಚರಣೆಡು ಧಾರ್ಮಿಕ ಆಚರಣೆ ಮಧ್ಯಡು ತುಳುವೆರೆ ಅಡ್ಡಿಯ ಒಂಜಿ ಸಾಂಸ್ಕೃತಿಕ ಧಾರ್ಮಿಕ ಪ್ರತಿನಿಧಿಯಾದ ಕಜ್ಜ ನಿರ್ವಹಿಸೊಂಡ ಆ ಪನ್ಪಿನ ಇಸೆಯ ನಮನ ದುಂಬು ಉಪ್ಪಿನ ಪ್ರಶ್ನೆಲ ಅಂದು ಉತ್ತರಗಾತ್ರ ಪೇಚಾಡುನ ವಿಷಯಲ ಅಂದು. ತುಳು ಜನಕುಲು ಅರಿಬಾರದ ಮೂಲಕ ದೇವರಿನ ತೂಪುನಕಲು ಪೇಂಟದಕಲು ನುಪ್ಪುನು ಶಿಷ್ಟಾಚಾರಗು ಅನ್ನ ದೇವರು ಪನ್ಪಿನ ಉಂಡು. ಆಂಡ ತುಳುವೆರು ಐಟ್ಲ ಕೃಷಿಕಿರು ಬೀಜೋಪಚಾರ ಬೀಜ ಬಿತ್ತುನು ನೇಜ್ದೆತ್ತು ನಡುಪುನು ಕೈಬುಲೆ ಪಾವುನು ಕೊಯ್ಪುನು ಬೈನೋಪುನು ಬಾರ ಬೀಪಾವುನು ಅರಿಮನ್ಪು ನಡೆ ಮುಟ್ಟ ಆಯ್ತ ಒಟ್ಟಿಗೆನೆ ಪೊರ್ಮೊಂದು ಉಪ್ಪುನೆರ್ದಾತ್ರ ಅರಿರ್ದು ಮನ್ಪುನ ಅಡ್ಡೆಡ್ಲ ದೇವರಿನ ತೂಪುನೆರ್ದಾತ್ರ ತುಳುನಾಡು ಬರ್ಪಿನ ಆಚರಣೆ ಮನ್ಪಿನ ಪರ್ಬೋಗು ಎಂಚ ನಮೂನೆ ನಮೂನೆದ ಅಡ್ಡೆ ಸಂಬಂಧ ಕೊಲ್ಪುಂಡು ಪನ್ಪಿನ ವಿಚಾರ ನಮ್ಮ ಸೋದನೆ ಮನ್ಪೋಡು. ಅರಿಟು ಬಗೆ ಬಗೆತ ಅರಿವುಲ್ಲ ಉರ್ಪೆಲು ಬೊಳಂತೆ ಎದುರು ಬೊಲಂತೆ ಅರೆ ಬೊಲಂತೆ ನಿಂಗಲು ಬೈತರಿ ಇತ್ಯಾದಿ. ಉರ್ಪೆಲ್ದ ವಣಸು ಬೊಲಂತೆದ ತೆಲ್ಲಾವು ಎದುರು ಬೊಲಂತೆದ ರೊಟ್ಟಿ ಇಡ್ಲಿ ನಿಂಗಲ್ದ ನೊಚ್ಚಿ ಬೈತರಿತ ಪುಂಡಿ ಒಂದು ಹಿರಿಯಾಕ್ಲಿನ ಜ್ಞಾನ ಒಂದೆಡೆ ದೆಂಗ್ದು ಕುಲ್ದಿನ ರುಚಿಕಿಲೆ ಕೂಡುಗೆನೆ ವಿಜ್ಞಾನ ಬಂದು ಹಿರಿಯಾಕಲು ತೆರೆದಿತ್ತಿನ ಜ್ಞಾನ ವಿಜ್ಞಾನಗೂ ಪೂರಕ ಪ್ರೇರಣೆ ಆಂಡಂದು ಪನೊಲಿ. ದಾಯಪಂಡ ವಿಜ್ಞಾನ ಬಂಡ ವಿಶೇಷ ಜ್ಞಾನ ವಿಶೇಷ ಜ್ಞಾನದ ಮೂಲ ಆಧಾರನೇ ಜ್ಞಾನ ಒಂದುವೇ ಜ್ಞಾನದ ವ್ಯವಸ್ಥಿತ ರಚನೆ ಇಂಗ್ಲಿಷಿಡು ಎ ಸಿಸ್ಟಮೆಟೈಸ್ಡ್ ಬಾಡಿ ಆಫ್ ನಾಲೆಜ್ ಎಂದು ಪನ್ಪೇರು. ಉದಾಹರಣೆಗೆ ಪುಂಡಿಗೆ ಕಡೆಯಿನ ಬಂದನು ಸೀದಾ ಉಂಡೆ ಕಟ್ಟದು ಅಟ್ಟಿಗೆ ದೀಪನ ಕ್ರಮ ಇಜ್ಜಿ ಕಡೆಯಿನ ಗಟ್ಟಿ ಬಂದನು ಅಟ್ಟಿದ ಸೇಕೊಡು ಆಜದು ಮಾಜದು ಬೊಕ್ಕ ಪುಂಡಿ ಮಂತದು ದೀಪವೇರು. ಒಂಜಿ ಅಡ್ಡ್ಯದ ಒಂದು ತಯಾರಿಡು ಆ ರಸಪ್ರಕ್ರಿಯೆ ಪರಿಜ್ಞಾನ ಇರೇ ತಾರಾಯಿಡು ಕೂಟಗೋಡು ಅಡ್ಡೆ ಎಂಚ ಮಲ್ಪುನು ಪನ್ಪಿನ ಜ್ಞಾನ ನಮ್ಮ ತುಳುವೆರಡ ಉಂಡೆ ಉಂಡು. ನೀರು ಪುಂಡಿರ್ದು ಬತ್ತಿನ ನೀರ್ ತೆಲ್ಲಾವು ಮುಟ್ಟ ಕೊಟ್ಟಿಗೆಡ್ದು ಬತ್ತಿನ ಗುಂಡ ಮುಟ್ಟ ಪೇರಡ್ಡಿಯರ್ದು ಬತ್ತಿನ ಪತಾವುನ ರೊಟ್ಟಿ ಮುಟ್ಟ ಪತ್ರಾಡ್ಡಿಯರ್ದು ಬತ್ತಿನ ಪೆಲಕಾಯ್ದ ಗಟ್ಟಿ ಮುಟ್ಟ ಗೆಂಡದಡ್ಡಿಯರ್ದು ಬತ್ತಿನ ಸೇಮದಡ್ಡೆ ಮುಟ್ಟ ಇಂಚ ಒಂಜ ರಡ್ಡ ನಾನಾ ಬಗೆತ ಅಡ್ಡಿಯನ್ನು ಮರಪೆರ ಸಾಧ್ಯನಾ ಪಲ್ನೆ. ಮಾತಾ ಅಡ್ಡಿಲೆಗು ನಮ್ಮ ಮಣ್ಣಡು ಬುಲೆಯಿನ ಅರಿಯೇ ಮೂಲ ವಸ್ತು ಆಂಡಲ ಒಂಜೆ ರುಚಿಯಾರೇ ಸಾಧ್ಯ ಇಜ್ಜಿದೆ ಮಾತಾ ಕಾಲೋಡ್ಲ ಮಾತಾ ಅಡ್ಡಿಯಲೇನು ಮನ್ಪುನ ಕಟ್ಟುಕ್ರಮ ಇಜ್ಜಿದೆ. ನಿತ್ಯದ ಅಡ್ಡೆಗಳ ಪರ್ಬದ ಅಡ್ಡೆಗಳ ಅಂಚಿನ ಕಾಲುಗು ಸರಿಯಾದ ಮನ್ಪಿನ ಅಡ್ಡೆಗಳ ಏತೋ ವ್ಯತ್ಯಾಸ ಉಂಡು. ಪರ್ಬದಡ್ಡಿಯ ಪಂಡಿ ಸತ್ತಗ ನೆನಪಾಪುಂಡು ತೂಲೆ ಪೆಲತೆರೆಟು ಮುಂಡೈದೊಲಿಟ್ಟು ಅಟ್ಟೆಮಿ ಚೌತಿಗು ಎಟ್ಟುನ ಗುಂಡ ಮೂಡೆ ಅಂಚಿನ ಕ್ರಿಶ್ಚಿಯನ್ ಬಂಧುಲು ಪರ್ಬೋಗು ಮನ್ಪಿನ ಮೆತ್ತನ ಮೆತ್ತನದ ಇಡ್ಲಿ ಮುಸ್ಲಿಂ ಬಂಧುಲು ಮನ್ಪಿನ ಇಡಿಯಪ್ಪ ಇತ್ಯಾದಿ. ದೇವರು ಕೊರ್ತಿನ ಅರಿನು ಕಡೆದು ಪುರುಂಗಾದು ಅವನು ಬೆತಬೇತ ಇರತ ಮಡಿಕೆಡು ದೀದು ಬೈಪಾಂಡ ಎಂಚಿತ್ತಿ ರುಚಿ ಬರ್ಪುಂಡು ಪನ್ಪಿ ಅನುಭವ ನಮ್ಮ ಹಿರಿಯಾಕಲು ಪಿರಾಕದ ಜೀವನದ ವಿಧಾನಡೆ ತೆರೆಯೊಂದು ಬೈದೇರು. ಊ ಅಡ್ಡಿಯಗು ಊ ಇರೆಬೋಡು ಒಯ್ಕು ತಾರಾಯ್ದ ಪೂಬೂರೋಡು ಓವೇಕು ಬೆಲ್ಲ ಸೇರೋಡು ಓವೇಕು ಉರ್ದು ಸಲಾಯಿ ಓ ಪುಲಿಬರೋಡು ಇಂಚಿತ್ತಿ ಜ್ಞಾನ ವಿಜ್ಞಾನ ನಮ್ಮಾಕ್ಲೆಗೆ ತೆರೆಯು. ಮೂಡೆ ಎಟೆರೆ ಮುಂಡೈದಿರೆ ಕೊಟ್ಟಿಗೆ ಬಾರೆದಿರೆ ಪೆಲಕಾಯ್ದ ಗಟ್ಟಿಗೆ ದಡ್ಡಲ್ದ ಇರೆ ಬೆಲ್ಲ ತಾರಾಯಿ ದಿಂಜಿದಿ ಅಡ್ಡೆಗೆ ಬಾರೆದಿರೆ ಪತ್ರ ಅಡ್ಡೆಗೆ ತಜಂಕ್ ತೇವುದಿರೆ ಇಂಚ ಪರಸ್ಪರ ಸಂಬಂಧ ತೋಜಾದು ಕೊರ್ಪೆರು ನಮ್ಮ ಹಿರಿಯಾಕಲು. ಪ್ರಕೃತಿದ ಸೊತ್ತಾಯಿನ ಇರೆತ ಸಂಬಂಧ ತೂನಗ ಆಚಿರಾಬಂಡತೆ ಮಣ್ಣು ದೈ ಇರೆ ಮರ ನಂಕಾದು ಪುಟ್ಟುಂಡ ಅತ್ತ ಐಕಾತರ ನಮ ಪುಟ್ಟೇನ ಪನ್ಪಿ ಇಚಿತ್ರ ನಮ್ಮ ಕಣ್ಣದುಂಬು ಉಂಡತ್ತೆ. ನಮ್ಮಲ ಪ್ರಕೃತಿದ ಸಂಬಂಧ ಪೇರ ನೀರ್ದ ಸಂಬಂಧ ಐಕ್ಯತುಲೆ ಕವಿವಾಣಿ ಪನ್ಪಿನ ಪಾತೆರ ಪ್ರಕೃತಿ.

ಶಕ್ತಿಯೇ ತಾನಾಯಿತು ನಮ್ಮೀ ಉಸಿರು, ಹೃದಯವೇ ತಾನಾಯಿತು ಭಾವಗಳ ತವರು, ಎತ್ತಿ ಆಡಿಸಿತು ಕನ್ಸೆಳೆವ ಹಸಿರು, ಮತ್ತೆ ಸೇರಲೇಬೇಕು ಪ್ರಕೃತಿಯ ಬಸಿರು ಒಂದು. ಮಣ್ಣಡು ಮಣ್ಣಾಪಿನ ನಮ ಪ್ರಕೃತಿನ ನಂಬುದೇ ಬದುಕೊಡತ್ತೆ. ಇತೆ ನಮ್ಮ ನಿತ್ಯ ಅಡ್ಡ್ಯದ ಸೊಯೋಗು ಬರ್ಕ ಸಕ್ಕರೆ ಚಟ್ನಿ ದಾಲಾ ಇಜ್ಜಂದೆ, ಕಾಪಿಡು ಮುರುಕ ಮುರುಕಾದ ಅಬುಲಬುಲ ನಿಂಗುನ, ನೀರ್ ತೆಲ್ಲಾವುದು ರುಚಿ ತೆರಿಯಂದೆ, ಬಂಜಿ ದಿಂಜರೆ ಸುಮಾರು ನೀರ್ ತೆಲ್ಲಾವು ಬೋಡಾಪುಂಡಲ, ಸುಮಾರು ಜೋಕುಲು ಇತ್ತು ಇಲ್ಲಲು, ಸಂಖ್ಯದ ಬಲೊಟು ಮಂಗಟಾಯರೆ ಈ ಅಡ್ಡೆ ಬಾರಿ ಅಡ್ಡೆ. ಬಜಿ ಬೊಳಂತೆ ಮಾತ್ರ ಕಡೆದು ಸುಯ್ಯ ಮೈಪುನ, ಈ ದೋಸೆಗು ರುಚಿಲಾ ಜಾಸ್ತಿ ಮರ್ಯಾದಿಲ ಮಲ್ಲೆ, ಬಯ್ಯಡು ಬರ್ಪಿ ಬಿನ್ನೆರೆಗು ಮರ್ಯಾದಿ ಕೊರಿಯರೆ ಈ ದೋಸೆನೇ ಸೈ. ಆಂಡ ಈ ದೋಸೆ ಮೈಪರೆ ಒಂತೆ ಕೈ ಚಳಕ ಬೋಡು, ಎಲ್ಲ ಸೌಂಟುಡು ನಿಲ್ಕೆ ಬಂದದೆ ತೊಂದು ಪುಸ್ಕ ಕೈ ತಿರುಗಾನಗ ಕಾವಲಿ ನಿಲ್ಕೆ ದಿಂಜುನು. ಉಂದೇನು ಮೈಪರೆ ಸರಿ ಗೊತ್ತಿಜಿಡ, ಒಂದು ಭೂತವು ಬಳಸುನ ದಪ್ಪ ತೆಲ್ಲಾವಾದುಪೋವು, ಕೋರಿ ಮೀನು ತಿನ್ಪಿ ತುಳುವೆರೆಗೆ ನೀರ್ ತೆಲ್ಲಾವು ಪಂಡ ಜೀವದ ಗಂಟು, ಕಾವಲಿಗೆ ಎಣ್ಣೆ ಪೂಜರೆ ಮುಂಡಿದ ದಂಡು, ಎಣ್ಣೆದ ಪಸೆ ಪೀರುನ ಬಲಾವುದ ಕಾವಲಿ, ಹದೋಟು ಪೊತ್ತುನ ತೂ ಈತಿತ್ತಿಲ ಕಟಕಟ ಮರ್ಯಾಳ ಆವಡು ಮಠ ಮಠ ಮಧ್ಯಾಹ್ನ ಆವಡು, ನೀರ್ ತೆಲ್ಲಾವು ಪೊರ್ಲು ಬಂಜಿ ಪೋಪುಂಡು, ಮಾಮಿ ಇಲ್ಲಲ್ಲಿ ಗಟ್ಟಿ ಕುಲ್ದಿನ ಮರ್ಮೆ ಪಂಪಿನ ಕೇಲ್ನೆ, ಅಟ್ಟಿದಡ್ಡೇ ಬೊರ್ಚಿ ಮಾಮೆ ಪೆಲತ ಗಟ್ಟಿದಡ್ಡೇ ಬೊರ್ಚಿ ಮಾಮೆ, ಪುಲ್ಯಾಂಡಲ ಬುಲ್ಚರಿತ ತಿಲ್ಪು ಮೈ ಪೂಲೆ ಮಾಮೆ ತಿಲ್ಪು ಮೈ ಪುಲೆ. ಏತು ಬಂಗಾಂಡಲ ತೆಲ್ಲವೇ ಮೈಪೊಳೆಂದು ಖುದ್ದು ಮರ್ಮಾಯನೆ ಪನ್ನಗ, ಮಾಮಿ ನೀರ್ ತೆಲ್ಲವು ಮೈಪಂದೆ ಕುಲ್ಲೆರ, ನಮ್ಮಾಕ್ಲೆ ಮಾಮಲ್ಲ ಮರ್ಯಾದಿದ ಅಡ್ಡೆ ಪಂಡ ಸೇಮೈದಡ್ಡೆ. ದುಮ್ಮುದ ಕಾಲುಡು ಆಪಗಾಪಗ ಮನ್ಪೆರೆ ಸಾಧ್ಯ ಇಜ್ಜಂದಿ ಈ ಅಡ್ಡೆನು, ಪೋಪಿ ಬಿನ್ನೆರೆಗೆ ತಮ್ಮನದ ಕಜ್ಜೋಗ ಮಂತೊಂದಿತ್ತೇರು. ಉಂದೆಕ್ಕು ನೂಕಡ್ಡೆಯಂದಲ ಪುದರುಂಡು. ದುಂಬುದ ಕಾಲುಡು ಉಂದೆನು ಮನ್ಪುನ ಮರತ ಮನೆ, ಆ ಮನೆನು ಒತ್ತೆರೆ ಉಜ್ಜೇರು, ಆ ಉಜ್ಜೆರ್ನು ಊಂದರೆ ರಡ್ಡು ಕೋಡಿಡು ಗಟ್ಟಿ ಜವನೀರು. ಅಬ್ಬಬ್ಬಾ ವಾ ಕಷ್ಟ, ಆತ್ ಕಷ್ಟ ಆಂಡಲ ಮರ್ಯಾದಿಗೆ ಬೋಡಾದು, ತನ್ನ ಇಲ್ಲಲು ಉಜ್ಜೆರು ಮನೆ ಇತ್ತುಂಡಲ ಬೇತೆ ಇಲ್ಲಾಡ್ದು ನಟ್ಟದು ಕಣತದು ಸೇಮದಡ್ಡೆ ಒತ್ತುನಿತ್ತೇರು. ಅತ್ತು ತಿನಿಯರಲ್ಲ ಭಾರಿ ರುಚಿ ಆಗುಂಡು ಪನಿ, ಬಂಗಾರದ ಎಸಲದ ಲೆಕ್ಕನೆ ಜತ್ತದ ಕುಲ್ಲಿದಿನ ಈ ಅಡ್ಡೆನು, ಬೆಲ್ಲದ ಪೇರಿಡು ಮುರ್ಕಾ ಮುರ್ಕಾದು ತಿಂದಿನಾಯಗೇ ಗೊತ್ತು ಈ ಅಡ್ಡ್ಯದ ಮೈಮೆ. ಬರಾಂದಿ ಬಿನ್ನೆರು ಬೈದೇರು ಅಂಚೆ ಯಾಪ ಪೋಪೆರು ಗೊತ್ತಿಜ್ಜಿ, ಪೋಲೆಂದು ಪನಿಯರೇ ಆಪುಜಿ ಮರ್ಯಾದ ಪ್ರಶ್ನೆ, ಮನಸ್ಸು ಮಲ್ಲ ಉಂಡು ಆಂಡ ಉಲೈ ತಿನಸು ಕಮ್ಮಿ ಆತಂಡು. ಅಬ್ಬಾ ಯಜಮಾನಿಗೆ ತರೆಗೆ ಪೋಂಡು, ಅವೇ ನೂಕಡ್ಡೆ ಅವೇ ಸೇಮೆದಡ್ಡೆ. ಬತ್ತಿ ಬಿನ್ನೆರೆಗು ನೂಕುನಡ್ಡೆ ಸೇಮೆದಡ್ಡೆ ಮಂತಿ ಬೊಕ್ಕ ಮರ್ಯಾದಿತ್ತಿ ಬಿನ್ನೆರು ಬೊಕ್ಕ ಕುಲುಜೆರುಗೆ. ಉಂದು ಬತ್ತಿ ಬಿನ್ನೆರೆಗಲ ಗೊತ್ತುಂಡು ಇಂಚ ಇಲ್ಲದ ಯಜಮಾನಿ ಕಂಡೆನ ಪನ್ಪಲು. ಪೋಲೆಪ್ಪ ಪೋಲೆ ಇತ್ತೆನೆ ಪೋಲೆ ಲೆತ್ತು ಕೂಟಂದೆ ಮೆಲ್ಲನೆ ಪೋಲೆ ಸೆನೆರೆ ಇಲ್ಲಾರ್ದು ಸೇಮೈದ.

ಕೊಟ್ಟನಲೇ. ಎಡ್ಡೆ ನಿರಕರೆತ ಮಧ್ಯಡು ಬದುಕುನ ಈ ಗೌರಮ್ಮನ ಇಲ್ಲಡೆ ಅಡ್ಪಿ ಸಾಧನ ಮಾತ ಇಜ್ಜಿಂಡಲ ಬತ್ತಿ ಬಿನ್ನೆರು ಎದುರು ಮರ್ಯಾದೆಯೊರಿಯುಡತ್ತೆ ಅಂಚೆನೆ ಆಕ್ಲೇನ ಮರ್ಯಾದಿಡು ಬೇಗ ಕಡಪಡೋಡು. ಆಪಗ ಈ ನೂಕಡ್ಡೆ ಸಾಯಾಗ ಬತ್ತಿನತ್ತೆ. ಆಂಡ ಇತ್ತದ ಕಾಲುಡು ಉಜ್ಜರ್ಲ ಇಜ್ಜಿ ಮರತ ಮನೆಲಾ ಇಜ್ಜಿ ಸೇಮಯದ ಮನೆ ರೂಪಾಂತರ ಆತನು ಅಡ್ಡೆದ ರುಚಿ ನನಲ ಅಂಚೆನೆ ಓರಿದೇನು ಬೆನ್ನಿ ವೆನ್ಪುನ ನಮ್ಮ ಜನಕುಲೆಗು ಆಜಿ ತಿಂಗಳು ಬೆನ್ನಿದ ತುರ್ತುಪುನಗ ಪುರುಸೋತ್ತು ಕಡಿಮೆ ಪೊಂಜನಕುಲೆಗು ಕಂಡದ ಕೈತಲೇ ಬೆಲೆ ಜಾಸ್ತಿ. ಅಪಗ ಕ್ರಮ ಪಿರ್ಕಾರ ಅಡ್ಡೆ ಮಲ್ತೊಂದು ಕುಲ್ಲರೆ ಆಪುಜಿ ಗಿನ್ನಲ್ಗು ಬಂದಮೈತದು ನಿಧಾನುಡು ಇಡ್ಲಿ ಮನ್ಪೆರೆ ಪುರುಸೋತ್ತಿಜ್ಜಿ ಐಕಾತ್ರ ಒರೋನೆ ಅವೇ ಬಂದನು ಅಟ್ಟಿಡು ಮೈಪೋಯರು ತೂವೆರೆಗು ಸೊಗಸಿಜ್ಜಿಂಡಲ ರುಚಿಗು ದಾಲಾ ತೊಂದರೆ ಆಪುಜಿ ಪಿರಾಕದ ಕೆಲವೊಂಜಿ ಅಡ್ಡೆಲೋ ಇತ್ತೆ ತೂವೆರೆ ಅಪೂರ್ಪ ಒಂದುಂಡು. ಉದಾಹರಣೆಗೆ ಅಡಿಕಾ ಮೇಲ್ಗ ಗೆಂಡ ಪಾಡ್ದು ಬೇಯ್ಪಾವುನ ಗೆಂಡದಡ್ಡೆ ವಾ ರುಚಿ ಪಂಪರು ಒಂಜೇ ಲೆಕ್ಕ ಹದೋಟು ತೂಪಾಡದು ಅಡಿಕಲ ಮೇಲ್ಗಲ ಕರ್ಚಾಂದಿ ಲೆಕ್ಕ ಅಡ್ಡೆ ಮನ್ಪುನ ಈ ಬೇಲೆ ಒಂಜಿ ಕುಶಲ ಕಲೆಲ ಅಂದು ಒಂಜಿ ಕುಸೆಲ್ದ ಕಲೆಲ ಅಂದು ರಾತ್ರಿ ಬೇಯ್ಪಾದು ಸೂ ತೆಕ್ಕಾದು ಗೆಂಡದ ಬೆಪ್ಪುಗು ಅಂಚನೆ ಬುರ್ದು ಬುಡೋಡು ಪುಲ್ಯ ಕಾಂಡೆ ಆ ಅಡ್ಡೆದ ಪೊರ್ಲೋ ವಾ ರುಚಿ ವಾ ಸೋಕಿ ಗೆಂಡದಡ್ಡೆ ಸೇಮದಡ್ಡಿಯೇ ಬಾರದೇರಿತ ಒಂದು ಮಾತ ಆ ಸುಲಭದಡ್ಡಿಲ ಅತ್ತೆ ಅತ್ತು ಬಳಪದ ಕಾವಲಿ ಎಡು ಕಲ್ಲಿಡು ವೈಪುನ ರೊಟ್ಟಿ ಪತ್ತಾವುನ ಮೈಪುನ ರೊಟ್ಟಿ ಪುಂಡಿ ನೀರು ಪುಂಡಿ ಒಂದು ಮನ್ಪೆರವಂತೆ ಸುಲಭ. ಗಾದೆನೆ ಉಂಡತ್ತೆ ಗಟ್ಟಿ ಕಡೆಂಡ ಪತ್ತಲ ತೆಲ್ಪಾಂಡ ಮೈಪುಲ ಬಂದು ಅಂಚ ರೊಟ್ಟಿ

ಇಂಚಲ ನಡಪುಂಡು. ಊರುರ್ದು ಊರುಗು ಅಡ್ಡಿಯದ ರೂಪಡು ಒಂತ ಹೆಚ್ಚು ಕಮ್ಮಿ ಉಪ್ಪರೆ ಯಾರು? ನರಮಾನ್ಯರ್ದು ನರಮಾನ್ಯ ರುಚಿಲ ವ್ಯತ್ಯಾಸ ಉಂಡದೆ. ಅಡ್ಡೆ ಮನ್ಪುನಲ್ಲ ಉಂಜಿ ನಾಜೂಕುದ ಬೇಲಿನೇ ಸೈ. ತಿನ್ಕಾಯ್ದ ಊರುರ್ದು ಬಡಕಾಯ್ದವು ಕುಡ್ಲದ ಊರುಗು ಬತ್ತಿ ಮರ್ಮಲ್ ರೊಟ್ಟಿ ಮೈತಲ್ಗೆ. ಅಲ್ಲಿಗೆ ರೊಟ್ಟಿ ಪತ್ತದ ಮಾತ್ರ ಗೊತ್ತು. ಮೈತನ ರೊಟ್ಟಿ ತೂವರ್ಲಂದೆ ಬಂದಾರತ್ತಂಡು. ರೊಟ್ಟಿ ಬೊಲ್ಲೆನಾಂಡು ಮರ್ಮಲೆಗೆ ಪತ್ತಂಡು ಪೋಡಿಗೆ. ಮಾಮಿಗೆ ಬತ್ತಂಡು ಕೋಪ. ಮಾಮಿನ ಸಮಾಧಾನ ಮಲ್ಪರೆ ಮರ್ಮಲ್ ಪನ್ಪಲು. ಕಟ್ಟಡೇ ಬಿಲೆ ಮಾಮೇ ಇರ್ಲದ ಅಡ್ಡೆಗು ಅರ್ಲಂದಿ ಸೂಟು ಸೋತುದೋ ಪೋಯೇ.

0: ಅಡ್ಡಿಯೇಗೆ ಇಂಚ ನಮ್ಮ ತುಳುನಾಡದ ಉರೊರ್ಮೆ ಇಪ್ಪಿನ ಕೆಲವು ಅಡ್ಡ್ಯದ ನೆನಪು ಮಲ್ತೊಂಡ. ಜೀವನಾವರ್ತನ ಬೊಕ್ಕ ವಾರ್ಷಿಕಾವರ್ತನ ಆಚರಣೆಲೆಡು ಅಡ್ಡ್ಯಲೆಗೆ ಸಂದರ್ಭಾನುಸಾರದ ಪ್ರಾಮುಖ್ಯತೆ ಉಂಡು. ಐಟ್ಲ ವಾರ್ಷಿಕಾವರ್ತನ ಆಚರಣೆಡು ಒಂಜೊಂಜಿ ಬಗೆತ ಅಡ್ಡಿಯನ್ನು ಮಲ್ಪುವೆರು. ನಾಗರ ಪಂಚಮಿಗೆ ಮಂಜಲೇರಿಟ್ಟು ಅಡ್ಡೆ ಮಲ್ಪುವೆರು. ಪಂಡ ನಾಗನ ಬಣ್ಣ ಮಂಜಲು, ಬಂಜಿದ ಅಡಿ ಮೇಲೆ ಜಿಡತ ಅಡಿ ಮಂಜಲು, ಈ ರೀತಿಡು ಮೇ ಬಣ್ಣಗು ಸರಿಯಾದ ಈ ಅಡ್ಡಿಯನ್ನು ಹಿರಿಯಾಕಲು ಮಲ್ತೊಂದು ಬತ್ತೇರು. ಅಡ್ಡೆಗಲ ಪರ್ಬೊಗುಲ ಪರಸ್ಪರ ಸಂಬಂಧ ಎಂಚ ಕೊಲ್ಪುಂಡು ಎಂಚ ಬತ್ತಂಡು ಪನ್ಪಿ ವಿಚಾರ ನಮನ ದುಂಬುಂಡು. ತುಳುವೇರು ಕೆಲವೊಂಜಿ ಅಡ್ಡೆಲೆಗು ಕೆಲವೊಂಜಿ ಇರೆಕುಲೇನು ದಾಯಬಿರಕಾವೇರು. ಒಂದು ಪ್ರಕೃತಿಗಲ ನರಮಾನ್ಯಗಲ ಉಪ್ಪಿನ ಭಾವನಾತ್ಮಕ ಸಂಬಂಧನ, ಅತ್ತು ಧಾರ್ಮಿಕ ಸಂಬಂಧನ, ಅತ್ತು ಕೇವಲ ದಿನನಿತ್ಯ ದೈವದೇವರನ್ನು ನೆನೆತೊನೆರೆ ಬೋಡಾದು ಹಿರಿಯಾಕಲು ಈ ಸಂಬಂಧ ಕೊಲ್ಪಾಯರ ಪನ್ಪಿ ಸಮಸ್ಯೆಯನ್ನು ಅಧ್ಯಯನ ಮಲ್ಪರೆ ಹೆಚ್ಚ ಅವಕಾಶ ಉಂಡು. ಬಾಯ್ಕೆ ಬಾಲೆಪುಟ್ಟನು ತೊಟ್ಟಿಲಿಡುಪಾಡುನು ಕಜಂಬು ಕರಪತ್ತಾವನು ಮದುಮೆ ಸಾವು ಒಂದು ಮಾತ ಜೀವನಾರ್ಥನ ಸಂದರ್ಭಲು. ಅಂಚನೆ ಪಗ್ಗುರ್ದು ಸುಗ್ಗಿ ಮುಟ್ಟಲ ಬೆತೆಬೇತೆ ತಿಂಗಳುಡು ಪರ್ಬೊಲೆನ ಆಚರಣೆ ಮಲ್ಪುನಗ ಸಂದರ್ಭಾನುಸಾರೋ ಬೆತೆಬೇತೆ ಅಡ್ಡೆಲೆನು ತುಳುನಾಡಡು ಮಲ್ಪುವಿರು ಒಂದು ವಾರ್ಷಿಕಾವರ್ತನ ಸಂದರ್ಭಲು. ನಮನ ಆಹಾರ ತತ್ವ ಧರ್ಮಗನುಸಾರವಾದ ಇಪ್ಪಿನಿರ್ದಾತ್ರ ಆಹಾರ ಕ್ರಮ ಒಂಜಿ ಸಂಸ್ಕೃತಿದ ಧರ್ಮ ಆಪುಂಡು. ತುಳುನಾಡದ ಜನಕುಲೆ ಜೀವನ ವಿಧಾನಡು ತಿನ್ಪಿನ ಅಡ್ಡೆಲೆಗೆ ಒಂಜಿ ಹೆಗ್ಗಳಿಕೆ ಉಂಡು, ಒಂಜಿ ಸಮಯದ ಪ್ರಾಮುಖ್ಯತೆ ಉಂಡು, ಐಟೊಂಜಿ ಧಾರ್ಮಿಕ ಮಹತ್ವ ಉಂಡು, ಅವೆಟ್ ರುಚಿತ ಸೊಬಗು ಉಂಡು.
1: ಈತನೆಟ ಸುಭಾಷ್ ಚಂದ್ರ ಕಣ್ವ ತೀರ್ಥ ಮೆರೆಡ್ದು ತುಳುನಾಡ ಅಡ್ಡಿಯಲು ಪನ್ಪಿ ಇಸೆಯದ ಬಗೆಟ್ಟು ಪಾತಿರ ಕೇಂಡರು. ಒಂದು ಇನಿತ್ತ ತುಳು ಕಾರ್ಯಕ್ರಮ ಸೊಲ್ಮೆಲು ಶ್ರೋತೃಲೇ.

ಕೇಳುಗರೆ, ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ ಪ್ರಸಾರವಾಗುವುದು. ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಕೇಶ್ ಅವರೊಂದಿಗೆ ಸಂದರ್ಶನ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯೆ ಡಾಕ್ಟರ್ ದಾಕ್ಷಾಯಿಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್.

ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ್ ಸಂಧ್ಯಾ, ದೆಹಲಿ ಕೇಂದ್ರದಿಂದ.

ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 9:30:20. ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಅಮೃತ ಧಾರೆ ಚಿತ್ರಕ್ಕಾಗಿ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಆಚಾರ್ಯ ಹಾಡಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತೆ. ಸಂಗೀತ ಮನೋಮೂರ್ತಿ.

ಅಮೃತ ಧಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಕೆ ಕಲ್ಯಾಣವರ ಗೀತೆ, ಸಂಗೀತ ದೇವಾ.

ಸೋನು ನಿಗಮ್ ಹಾಡಿದ ಎಸ್ ನಾರಾಯಣ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಮಿಕ್ಕಿ ಜೆ ಮೇಯರ್, ಚಿತ್ರ ಚೆಲುವಿನ ಚಿಲಿಪಿಲಿ. ಮುಂದಿನ ಗೀತೆ ಕುಶಲವೇ ಕ್ಷೇಮವೇ ಚಿತ್ರದಿಂದ ಗಾಯಕರು ರಾಜೇಶ್, ಕೆ ಕಲ್ಯಾಣ್ ಅವರ ಗೀತೆಗೆ ಸಂಗೀತ ರಾಜೇಶ್ ರಾಮನಾಥ್.

0: ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಮನು ಹಾಡಿದ ಕೆವಿ ರಾಜು ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಉಪೇಂದ್ರ ಕುಮಾರ್. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮತ್ತೆ 10:30 ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.
1: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8:00. ಈ ವಾರ ಪ್ರಸಾರವಾಗಲಿರುವ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ತೊಂದರೆಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾಕ್ಟರ್ ಸೌರಭ ಭಟ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
0: ಕೇಳುಗರಿ ಗಮನಿಸಿ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ನಾಳೆ ಬೆಳಗ್ಗೆ 11:30 12:30 ನೀವು 100.3 ಎಫ್ಎಂ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಕರೆ ಮಾಡಬಹುದು.

ಆಕಾಶವಾಣಿ ಮಂಗಳೂರು. ಸಮಯ 10 ಗಂಟೆ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ವಿಎಸ್ ಅರುಣಾಕುಮಾರಿ ಅವರ ವೀಣಾವಾದನ, ಪಕ್ಕವಾದ್ಯದಲ್ಲಿ ಕುಂಜೂರು ಎಚ್ ರವಿಕುಮಾರ್ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಘಟ. ಮೊದಲಿಗೆ ತ್ಯಾಗರಾಜರ ಕೃತಿ ಗಿರಿರಾಜಸುತ, ಬಂಗಾಳ ರಾಗ ಆದಿತಾಳ.

ತ್ಯಾಗರಾಜರ ಕೃತಿಯನ್ನು ಕೇಳಿದಿರಿ. ಇದೀಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕಂಜದಳಾಯತಾಕ್ಷಿ, ಕಮಲಾ ಮನೋಹರಿ ರಾಗ, ಆದಿತಾಳ.

ಇದುವರೆಗೆ ವಿಎಸ್ ಅರುಣಾಕುಮಾರಿ ಅವರ ವೀಣಾವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಕುಂಜೂರು ಎಚ್ ರವಿಕುಮಾರ್ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಘಟ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

ಆಕಾಶವಾಣಿ ಮಂಗಳೂರು, ಸಮಯ 10:30. ಇದೀಗ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕುರುಬನ ರಾಣಿ ಚಿತ್ರಕ್ಕಾಗಿ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಕೆ. ಕಲ್ಯಾಣ್ ಅವರ ಗೀತೆ, ಸಂಗೀತ ವಿ. ಮನೋಹರ್.

ಕುರುಬನ ರಾಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಚಂಡ ಚಿತ್ರಕ್ಕಾಗಿ ಶಾನ್ ಮತ್ತು ಚಿತ್ರ ಹಾಡಿರುವ ಎಸ್. ನಾರಾಯಣ್ ಅವರ ಗೀತೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದ ಹೃದಯ ಹಾಡಿತು ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಸಂಯುಕ್ತ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಸಂಗೀತ ಸಿಂಗೀತಂ ಶ್ರೀನಿವಾಸರಾವ್.

ಸಂಯುಕ್ತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಆಲೆಮನೆ ಚಿತ್ರದಿಂದ. ದೊಡ್ಡರಂಗೇಗೌಡ ಅವರ ರಚನೆ, ಸಂಗೀತ ಅಶ್ವಥ್ ವೈದಿ, ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪ್ರಿಯ ಕೇಳುಗರೆ, ಗಮನಿಸಿ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ನೀವು ನಾಳೆ ಬೆಳಗ್ಗೆ ಸ್ಪರ್ಧಿಗಳಾಗಿ ಭಾಗವಹಿಸಬಹುದು. ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2219992 2221. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನೀವು ನಾಳೆ ಬೆಳಗ್ಗೆ 11:30 12:30 ಕರೆ ಮಾಡಿ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಬಹುದು.

ಮಾನಸ ಸರೋವರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ ವಿಜಯನಾರಸಿಂಹ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ವಿಜಯ ಭಾಸ್ಕರ್. ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.

ಕೇಳುಗರೆ, ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಎನ್.ಎಸ್. ಗೋಖಲೆ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ, 6:50 ರೈತರಿಗೆ ಸಲಹೆ.

ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡೋ ಆಯುರ್ ಸಿಂಚನ, ಮೂಲವ್ಯಾಧಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾಕ್ಟರ್ ರಾಕೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು.

ನಾಳೆ ಬೆಳಗ್ಗೆ 9 ಗಂಟೆಗೆ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20 ಕನ್ನಡ ಚಿತ್ರಗೀತೆಗಳು, 10 ಗಂಟೆಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ, ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ.

ನಾಳೆ ಬೆಳಗ್ಗೆ 11:30 ಹೃದಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪೌಲ್ಸನ್ ಕೆಜೆ ಅವರ ಸಿತಾರ್ ವಾದನ ಪ್ರಸಾರವಾಗುವುದು. 12:05 ವನಿತಾ ವಿಹಾರ ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.